101.8 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 10ನೇ ತಾರೀಕು ಸೋಮವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ. ಸಮಯ ಸರಿಯಾಗಿ ಬೆಳಗಿನ 5:58 ಸೆಕೆಂಡುಗಳು.

ಸಮಯ ಸರಿಯಾಗಿ 6:20. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಉಮೇಶ್ ಹೊಸಳ್ಳಿಯವರಿಂದ, 6:35 ರೈತರಿಗೆ ಸಲಹೆ, ಬೆಳಿಗ್ಗೆ 6:40 ಜನಪದ ಸಂಗೀತ. ಬೆಳಿಗ್ಗೆ 7:15 ಭಾವಗೀತೆಗಳು, 7:45 8:30 ಹಾಗೂ 9:30 ಚಿತ್ರಗೀತೆಗಳು. ಇಂದು ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯ

ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಬೆಳಗ್ಗೆ 9 ಗಂಟೆಗೆ ಚಜ್ಜಿರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ಇನ್ನು 1:00 ಪ್ರಗತಿ ಪಥ, ಪಿಎಂ ಕೃಷಿ ಸಿಂಚಿ ಯೋಜನೆ ಕುರಿತು ಮಾಹಿತಿ, ಧಾರವಾಡ ಕೇಂದ್ರದ ಕೊಡುಗೆ.

ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ಸಂಜೆ 5 ಗಂಟೆಗೆ ಸವಿಗಾನ, ಮಧುರ ಗೀತೆಗಳ ಗಾಯನ. 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ. 6:30 ಜಿಲ್ಲಾ ವಾರ್ತಾಪತ್ರ. ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದ ರೈತರಾದ ಬಾಪುರಾಯ್, ಮಲ್ಲಪ್ಪ, ದೇವನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾಯನ್ ಸಾಳುಂಕೆ. ನಂತರ ಜನಪದ ಸಂಗೀತ.

ಸಂಜೆ 7:45 ಚಿತ್ರಗೀತೆಗಳು, ರಾತ್ರಿ 8:00 ಸವಿನ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ರಾತ್ರಿ 10:00 ದೆಹಲಿ ಕೇಂದ್ರದ ಕಾರ್ಯಕ್ರಮಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಓಂ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾನ್ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್ ಅಂತ ಶಿವನ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ತಾ ಈಗ ಒಂದು ಶಿವನ ಹಾಡು ಜಯಪಾಲ್ ತಂಡದವರಿಂದ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ದಾಸರ ಪದವನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿಗೀತೆ.

ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಉಮೇಶ್ ಹೊಸಹಳ್ಳಿ ಅವರಿಂದ.
1: ವಿದ್ಯಾಭ್ಯಾಸದ ಗುರಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವುದು, ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳುವುದು. ಅದು ಕೇವಲ ವಿಷಯ ಸಂಗ್ರಹಣೆಯಲ್ಲ. ಹಾಗೆ ನಾವು ಮಾಡುತ್ತಾ ಹೋದರೆ ನಾವು ಆಹಾರವನ್ನು ಜೀರ್ಣಿಸಿಕೊಳ್ಳದೆ ಸುಮ್ಮನೆ ತಿಂದಂತಾಗುತ್ತದೆ. ಹಾಗೆ ಗಬಗಬನೆ ತಿನ್ನುವುದರಿಂದ ಏನು ಪ್ರಯೋಜನ? ಇಂದಿನ ಜನಾಂಗದ ಶಿಕ್ಷಣ ಈ ರೀತಿಯದಾಗಿದೆ. ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಶಾಲೆ, ಟ್ಯೂಷನ್, ಕೋಚಿಂಗ್ ಕ್ಲಾಸ್ ಅಂತ ಕಲಿತಿದ್ದನ್ನು ಜೀರ್ಣಿಸಿಕೊಳ್ಳಲು ಸಮಯವೇ ಸಿಗುವುದಿಲ್ಲ. ಈ ರೀತಿಯ ಅಧ್ಯಯನವು ದಿನದ 24 ಗಂಟೆಯೂ ತಿಂದು ಜೀರ್ಣಿಸಿಕೊಳ್ಳದಿರುವ ಕ್ರಿಯೆಗೆ ಸಮಾನವಾಗಿದೆ. ನಾವು ತಿಂದ ಆಹಾರ ಜೀರ್ಣವಾಗಿ ನಮಗೆ ಶಕ್ತಿಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ದಿನ ಕನಿಷ್ಠ 3 ತಾಸು ಅಧ್ಯಯನ

0: ಚಿಂತನೆ ಮಾಡಬೇಕು. ಅದು ಶಾಲೆ ಕೋಚಿಂಗ್ ಕ್ಲಾಸಿನಲ್ಲಿ ಕಲಿತದನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಜ್ಞಾನ ಪ್ರಾಪ್ತಿಗೆ ನಮಗಿರುವ ಉಪಾಯ ಒಂದೇ, ಅದೇನೆಂದರೆ ಏಕಾಗ್ರತೆಯನ್ನು ಪಾಲಿಸಬೇಕು. ಹೇಗೆ ಸಂಶೋಧನೆಯಲ್ಲಿ ತೊಡಗಿದ ವ್ಯಕ್ತಿ ಮನಃಶಕ್ತಿಯನ್ನು ಏಕಾಗ್ರಗೊಳಿಸಿದಾಗ ಸಂಶೋಧನೆಯು ಫಲ ನೀಡುತ್ತದೆಯೋ ಹಾಗೆ ಖಗೋಳ ವಿಜ್ಞಾನಿ ಗಗನಕ್ಕೆ ಟೆಲಿಸ್ಕೋಪಿನ ಮೂಲಕ ಕೇಂದ್ರೀಕರಿಸಿದಾಗ ಆಕಾಶ ಕಾಯಗಳ ರಹಸ್ಯ ಗೋಚರಿಸುತ್ತದೆಯೋ ಹಾಗೆ ವಿದ್ಯಾರ್ಥಿ ಏಕಾಗ್ರತೆಯನ್ನು ಹೆಚ್ಚಿಸಿದಷ್ಟು ಜ್ಞಾನ ಪ್ರಾಪ್ತಿಯಾಗುತ್ತದೆ. ಹಾಗಂತ ಮನಸ್ಸನ್ನು ನಿಗ್ರಹಿಸಿ ಏಕಾಗ್ರತೆಯನ್ನು ಸಾಧಿಸುವುದು ಅಷ್ಟು ಸುಲಭದ ಕೆಲಸವಲ್ಲ, ತುಂಬಾ ಕಠಿಣ. ಏಕೆಂದರೆ ಮನಸ್ಸೆಂಬುದು ಮರ್ಕಟ. ಮನಸ್ಸು ಕೋತಿಯಂತೆ ಚಂಚಲವಾದುದು. ಎಷ್ಟೇ ತರಬೇತಿ ನೀಡಿದ ಕೋತಿಯಾದರೂ ಕಪಿಚೇಷ್ಟೆ ಮಾಡುತ್ತದೆ. ಒಂದೂರಲ್ಲಿ ಒಂದು ಕೋತಿ ಇತ್ತು. ಅದರ ಸ್ವಭಾವ ತುಂಬಾ ಚಂಚಲ. ಅದು ಸಾಲದೆಂಬಂತೆ ಯಾರೋ ಅದಕ್ಕೆ ಹೆಂಡ ಕುಡಿಸಿದರು. ಅದು ಇನ್ನಷ್ಟು ಚಂಚಲವಾಯಿತು. ಹೆಂಡ ಕುಡಿದ ಕೋತಿ ಕುಣಿದು ಎದ್ದು ಬಿದ್ದು ಉರುಳಾಡುತ್ತಿರುವಾಗ ಅದಕ್ಕೆ ಒಂದು ಚೇಳು ಕಚ್ಚಿತು. ಚೇಳು ಕುಟುಕಿದರೆ ಮನುಷ್ಯನೇ ಸಹಿಸಲಾರ. ಹಾಗಿರುವಾಗ ಹೆಂಡ ಕುಡಿದ ಕೋತಿಯ ಸ್ಥಿತಿ ಕೇಳಬೇಕೆ? ಅದು ಇನ್ನಷ್ಟು ಕುಣಿದು ಪರಚಿ ಕಚ್ಚಿ ಇಡೀ ವಾತಾವರಣವನ್ನು ಹುಚ್ಚೆಬ್ಬಿಸಿತು. ಅದೇ ಸಮಯಕ್ಕೆ ಅದಕ್ಕೊಂದು ಭೂತ ಮೆಟ್ಟಿಕೊಂಡಿತು. ಈಗ ಆ ಕೋತಿಯ ಪರಿಸ್ಥಿತಿಯನ್ನು ಯಾವ ಭಾಷೆಯಿಂದ ವರ್ಣಿಸಬೇಕು? ಮನುಷ್ಯನ ಮನಸ್ಸು ಹಾಗೆ ಸ್ವಭಾವತಃ ಚಂಚಲ. ಜೊತೆಯಲ್ಲಿ ಆಸೆಗಳೆಂಬ ಮದ್ಯವನ್ನು ಕುಡಿದ ಒದ್ದಾಟ, ಉಳಿದವರ ಯಶಸ್ಸನ್ನು ಕಂಡು ಕರುಬುವ ಮತ್ಸರದ ಚೇಳು ಅದನ್ನು ಕುಟುಕಿದೆ. ತಾನೇ ಹೆಚ್ಚು, ತನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಎಂಬ ಅಹಂಕಾರದ ಭೂತ ಮೆಟ್ಟಿದೆ. ಹಾಗಾಗಿ ಅಂತಹ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ. ಇಂದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿಯ ಅಹಮಿಕೆಯ ಭೂತ ಮೆಟ್ಟಿಕೊಂಡಿರುತ್ತದೆ. ನಾನು, ನನ್ನವರು, ನನ್ನದು, ನಾನೇ ಹೆಚ್ಚು ಎಂಬ ದುರಹಂಕಾರದಿಂದ ವರ್ತಿಸಿ ಅನರ್ಥ ಕೋಪಕ್ಕೀಡಾಗಿ ಸಮಾಜದ ಅವಕೃಪೆಗೆ ನಿಂದೆಗೆ ಗುರಿಯಾಗಬೇಕಾಗುತ್ತದೆ. ಹಾಗಾಗಿ ಅದನ್ನು ಕಡಿಮೆ ಮಾಡಲು ಏಕಾಗ್ರತೆ ಹೊಂದಬೇಕು. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ನಮ್ಮ ಇಡೀ ಶಕ್ತಿಯನ್ನು ಕಾರ್ಯಸಾಧನೆಯಲ್ಲಿ ತೊಡಗಿಸಬಹುದು. ಕೆಲವು ವಿದ್ಯಾರ್ಥಿಗಳು ಓದುತ್ತಾ ಓದುತ್ತಾ ಒಂದು ಪುಟದಿಂದ ಇನ್ನೊಂದು ಪುಟಕ್ಕೆ ಹೋದಂತೆ ಹಿಂದಿನ ಪುಟದ್ದನ್ನು ನೆನಪಿಟ್ಟುಕೊಳ್ಳಲಾಗದೆ ಸಮಸ್ಯೆಗೊಳಗಾಗುತ್ತಾರೆ. ಸರಿಯಾಗಿ ಗಮನವಿಟ್ಟು ಓದದಿರುವುದು ಇದಕ್ಕೆ ಕಾರಣ. ಜ್ಞಾನಪ್ರಾಪ್ತಿ ಮತ್ತು ಬೌದ್ಧಿಕ ವಿಕಾಸಕ್ಕಾಗಿ ಎಚ್ಚರದ ಮನಸ್ಸಿನಿಂದ ಓದುವುದು ಅತ್ಯವಶ್ಯಕ. ಹಾಗಿದ್ದರೆ ಓದುವುದಕ್ಕೆ ತೊಡಗುವ ಮೊದಲು ಧ್ಯಾನ ಮಾಡಿ, ಮನಸ್ಸಿನಲ್ಲಿ ಬರುವಂತಹ ಅನಗತ್ಯ ವಿಚಾರಗಳನ್ನು ತೆಗೆದುಹಾಕಿ ಸ್ಪಷ್ಟ ಆಲೋಚನೆ ಗುರಿಯನ್ನು ನಿರ್ಧರಿಸಿ. ಓದುವಾಗ ಮನಸ್ಸು ದಾರಿ ತಪ್ಪಿದರೆ, ಎಚ್ಚರಗೇಡಿಯಾದರೆ ಅದನ್ನು ಮತ್ತೆ ಮತ್ತೆ ಸರಿದಾರಿಗೆ ತನ್ನಿ. ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆ ಪ್ರಾರಂಭಿಸಿ. ಕಡಿಮೆ ಸದ್ದು ಗದ್ದಲವಿರುವ ಸ್ಥಳದಲ್ಲಿ ಕುಳಿತು ಓದಿ. ಟಿವಿ ಮೊಬೈಲ್ಗಳಿಂದ ದೂರವಿರಿ. ಅವು ನಿಮ್ಮನ್ನು ಚಂಚಲಗೊಳಿಸುತ್ತವೆ. ಹಾಗಾಗಿ ಅಂತಹ ಸಂದರ್ಭಗಳಿಂದ ದೂರವಿರುವುದು ಸೂಕ್ತವಲ್ಲವೇ?
1: ಇದುವರೆಗೆ ಉಮೇಶ್ ಹೊಸಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:35. ಕೇಳಿ ರೈತರಿಗೆ ಸಲಹೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ ಜಾಧವ್. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ. ಇವತ್ತು ನಾನು ನಿಮಗೆ ಜಲಕೃಷಿ ಘಟಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಜಲಕೃಷಿ ಘಟಕ ಅಂದರೆ ಹೈಡ್ರೋಪೋನಿಕ್ ಫಾಡರ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಏನಪ್ಪ ಇದು ಅಂತಂದರೆ, ಕೇವಲ ಬೀಜ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಮೇವನ್ನು ಬೆಳೆಯುವಂತಹ ಒಂದು ವಿಧಾನ. ಯಾಕೆ ನಾವು ಈ ಜಲಕೃಷಿ ಘಟಕದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ವಿಜಯಪುರ ಜಿಲ್ಲೆ ಅಥವಾ ಈ ಕಡೆ ಗುಲ್ಬರ್ಗಾ ಅಥವಾ ನಾವು ನೋಡ್ತಾ ಇರ್ತೀವಿ ಏನಂತಂದರೆ, ಹಸಿರು ಮೇವಿನ ಕೊರತೆ ಯಾವ ಸಮಯದಲ್ಲಿ, ಬೇಸಿಗೆಯಲ್ಲಿ. ಈ ಬೇಸಿಗೆಯಲ್ಲಿ ಹಸಿರು ಮೇವಿನ ಕೊರತೆಯನ್ನು ರೆಗ್ಯುಲರ್ ಆಗಿ ನಾವು ನೋಡ್ತಾ ಇರೋದ್ರಿಂದ, ಬೇಸಿಗೆಯಲ್ಲಿ ಯಾವುದಾದ್ರೂ ಜಾನುವಾರು, ಈಗ ನಾವು ಡೈರಿ ಅನಿಮಲ್ಸ್ ಅಂತ ಹೇಳ್ತೀವಿ, ಅದು ಎಮ್ಮೆನೇ ಇರಲಿ ಅಥವಾ ಆಕಳನೇ ಇರಲಿ,

ಹಾಲಿಗೋಸ್ಕರ ನಾವೇನು ನಮ್ಮ ದನಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತೀವಿ, ಈ ಬೇಸಿಗೆಯಲ್ಲಿ ಯಾವುದಾದ್ರೂ ದನ ಈಗ ಕರು ಹಾಕಿತ್ತು ಅಂತಂದರೆ ಅಲ್ಲಿ ಏನಾಯ್ತದೆ, ಸಹಜವಾಗಿ ಹಾಲಿನ ಇಳುವರಿಯಲ್ಲಿ ಜಾಸ್ತಿ ಇರುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ, ನೀವು ಕರೆಕ್ಟಾಗಿ ಅದಕ್ಕೆ ಹಸಿರು ಮೇವು ಕೊಟ್ಟಾಗ ಮಾತ್ರ ನಾ ಹಾಲಿನ ಇಳುವರಿಯಲ್ಲಿ ನಾವು ಏರಿಕೆ ಕಾಣ್ಬೋದು. ಹಸಿರು ಮೇವು ಅನ್ನು ನಾವು ಕೊಡದೇ ಇದ್ದಾಗ, ಕೇವಲ ಬರೀ ಒಣ ಮೇವು ಅಂತ ಹೇಳಿದಾಗ ನಿಮ್ಗೆ 50-75% ಅಷ್ಟು ನೀವು ಹಾಲಿನ ಇಳುವರಿಯಲ್ಲಿ ಇಳಿತ ಅಂದರೆ ಕಡಿಮೆ ಅಂದರೆ ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ರೆಡ್ಯೂಸ್ ಆಗತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಸಮಯದಲ್ಲಿ ಮಾತ್ರ ನಾವು ಮನೆಯಲ್ಲೇ ಯಾವ ರೀತಿ ನಾವು ಹಸಿರು ಮೇವನ್ನು ಬೆಳೆಸ್ಕೋಬಹುದು. ಇದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನಾವು ಜಾಸ್ತಿ ಪ್ರಿಫರ್ ಮಾಡೋದು ಅಂತಂದರೆ ಮೆಕ್ಕೆಜೋಳ. ಮೆಕ್ಕೆಜೋಳನ ಏನು ಮಾಡಬೇಕಂದ್ರೆ 24 ತಾಸು ನೀರಲ್ಲಿ ನೆನೆಸಿಡಬೇಕು. ಅದಾದ ನಂತರ 24 ತಾಸು ಒಂದು ಕಾಟನ್ ಬಟ್ಟೆಯಲ್ಲಿ ಅಥವಾ ನೀವು ಏನಂದ್ರೆ ಗೋಣಿ ಚೀಲ ಅಂತ ತಗೊಳ್ರಿ, ಅದರಲ್ಲಿ ಕಟ್ಟಿಡಬೇಕು. ಈಗ ನೀವು ಗೊತ್ತಿರ್ಬೋದು, ಮನೆಯಲ್ಲಿ ನಾವೆಲ್ಲ ಹೆಣ್ಮಕ್ಳು ಏನಂತಂದ್ರೆ ಮೊಳಕೆ ಹೊಡೆದ ಕಾಳುಗಳನ್ನು ಮಾಡ್ತಿರ್ತಿಲ್ಲ, ಅದೇ ಒಂದು ರೀತಿಯಲ್ಲಿ ಈ ಮೆಕ್ಕೆಜೋಳವನ್ನು ನಾವು ನೀರಲ್ಲಿ ನೆನೆಸಿಬಿಟ್ಟು ಆಮೇಲೆ 24 ಗಂಟೆ ಆದ ನಂತರ ಅದನ್ನು ಮತ್ತೆ ಕಟ್ಟಿಬಿಟ್ಟು 24 ಗಂಟೆ ಆದ ನಂತರ ನೀವು ಸಣ್ಣ ಸಣ್ಣ ಅದು ಏನಂದ್ರೆ ಚಿಗುರು ಅಂತ ಹೇಳ್ತೀವಿ ನಾವು, ಏನಂದ್ರೆ ಮೊಳಕೆ ಬಂದಿರತ್ತೆ, ಅಂಥ ಮೊಳಕೆ ಬಂದಂತಹ ಮೆಕ್ಕೆಜೋಳವನ್ನು ಈ ರಂಧ್ರ ಹುಳು ಅಂದರೆ ತೂತಿರುವಂತಹ ಯಾವುದೇ ಒಂದು ನೀವು ಒಂದು ಟ್ರೇ ತೊಗೋಬಹುದು ಅಥವಾ ನೀವು ರೊಟ್ಟಿ ಬುಟ್ಟಿ ಅಂತ ಹೇಳ್ತಿಲ್ಲ ಅದರಲ್ಲಿ ತೊಗೋಬಹುದು. ಅದನ್ನು ಏನು ಮಾಡಬೇಕಂದ್ರೆ ಒಂದು ಲೇಯರ್ ಅಂದರೆ ಒಂದು ಕಾಳದ ಮೇಲೆ ಒಂದು ಕಾಳು ಬರಬಾರ್ದು, ಆ ರೀತಿ ಒಂದು ಸಣ್ಣ ಅಂದರೆ ಲೇಯರ್ ಮಾಡ್ಕೊಂಡ್ಬಿಟ್ಟು ಅದನ್ನು ಏನು ಮಾಡಬೇಕು ಅಂತಂದರೆ, ನೀವು ಏನಾದರೂ ಸ್ಪ್ರಿಂಕ್ಲರು ಮತ್ತು ಟೈಮರ್ ಮಷಿನ್ ಅಟ್ಯಾಚ್ ಮಾಡಿರ್ತಾರೆ, ಹೈಡ್ರೋಪೋನಿಕ್ ಘಟಕ ಅಂತ ಹೇಳಿದರೆ ಅದನ್ನ ಸೆಟಪ್ ಮಾಡಿ ಹೋಗ್ಬಿಡ್ತಾರೆ ನಮಗೆ. ಹೆಂಗಂತಂದರೆ ಅದಕ್ಕೇನು ಮಾಡ್ತಾರೆ, ಸ್ಪ್ರಿಂಕ್ಲರ್ ಪೈಪ್ ಹಾಕಿರ್ತಾರೆ, ಅದನ್ನು ಒಂದು ಡ್ರಮ್ ನೀರಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ, ಅಲ್ಲೊಂದು 1/2 HP ಮೋಟರ್ ಇಟ್ಟಿರ್ತೀವಿ, ಮತ್ತು ಅದ್ರ ಜೊತೆಗೆ ಒಂದು ಟೈಮರ್ ಮಷಿನ್ ಇಟ್ಟಿರ್ತಾರೆ. ಆ ಟೈಮರ್ ಮಷಿನ್ ಏನು ಮಾಡತ್ತಂದ್ರೆ ಪ್ರತಿ ಒಂದು ಗಂಟೆಯಲ್ಲಿ 15-30 ಸೆಕೆಂಡ್ ಮಾತ್ರ ತಂತಾನೆ ಆನ್ ಮಾಡ್ಕೊಂಡ್ಬಿಟ್ಟು ಸ್ಪ್ರಿಂಕಲ್ ಅಂದರೆ ಈಗ ಹೆಂಗೆ ನೀವು ಸ್ಪ್ರಿಂಕ್ಲರ್ ಹೆಂಗೆ ನೀರು ಬಿಡ್ತೈತಲ್ಲ ಹಂಗೆ ಚುಮುಕಿಸ್ಬಿಟ್ಟು ಮತ್ತೆ ಆಟೋಮೆಟಿಕ್ ಆಫ್ ಆಗಿಬಿಡತ್ತೆ. ಇಲ್ಲಿ ನಿಮಗೆ ನೀರಿಂದ ಭಾಳ ವೇಸ್ಟ್ ಆಗಂಗಿಲ್ಲ, ನೀವು ಪ್ರತಿ ಗಂಟೆ ಒಂದು 10 ಸೆಕೆಂಡ್ ಅಂತಂದರೆ ಭಾಳಷ್ಟು ನೀರು ಹೋಗಂಗಿಲ್ಲ. ಇದರ ಉದ್ದೇಶ ಏನಂತಂದ್ರೆ ಕಾಳುಗಳು ಹಸಿಯಾಗಿರಬೇಕು, ಆದರೆ ಆ ಟ್ರೇಯಲ್ಲಿ ಅಥವಾ ನೀವು ರೊಟ್ಟಿ ಬುಟ್ಟಿಯಲ್ಲಿ ನೀರು ನಿಲ್ಲಬಾರ್ದು. ಯಾಕೆ ನಾವು ರಂಧ್ರಗಳು ಉಳ್ಳ ನಾವು ಟ್ರೇ ಸೆಲೆಕ್ಟ್ ಮಾಡಬೇಕು ಅಂದರೆ ನೀರನ್ನ ನಿಲ್ಲೋದು ಬೇಕಾಗಿಲ್ಲ ನಮಗೆ, ಹಸಿ ಇರಬೇಕು ಕಾಳು. ಅದಕ್ಕೋಸ್ಕರ 1 hour ಅಥವಾ 2 hourಗೊಮ್ಮೆ ನೀರು ಚಿಮುಕಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ಬೋದು. ಹೀಗೆ ಮಾಡ್ತಾ ಹೋದಂಗೆ ಏನಾಗತ್ತಂದ್ರೆ 9 ದಿನಕ್ಕೆ ಅದು ಒಂದು ಹೆಚ್ಚು ಕಡಿಮೆ 1.5-2 ಫೂಟ್ ಅಷ್ಟು ಎತ್ತರ ನಿಮಗೆ ಮೇವು ಸಿಗುತ್ತೆ. ಸಹಜವಾಗಿ 1 ಫೂಟ್ ಅಷ್ಟು ಎತ್ತರ ನಾವು ಹಸಿರು ಮೇವನ್ನು ನಾವು ಕಾಣ್ಬೋದು 9 ದಿನದಲ್ಲಿ. ಅದು ಮೇವು ಜೊತೆಗೆ ಕೆಳಗಡೆ ಏನು ನಾವು ಮೊಳಕೆ ಹೊಡೆದಿರೋಂಥ ಕಾಳೂ ಇರುತ್ತೆ, ಮೇವನು ಇರುತ್ತೆ. ಇಂಥ ಮೇವನ್ನು ನಾವು ದನಗಳಿಗೆ ಹಾಕೋದ್ರಿಂದ ಇಲ್ಲಿ ನಿಮಗೆ ಹಸಿರು ಮೇವಿಂದ ಕೊಟ್ಟಂಗಾಗತ್ತೆ. ಅದ್ರ ಜೊತೆಗೆ ಏನು ನೀವು ನೆನೆಸಿದ ಕಾಳು ಇರುತ್ತಲ್ಲ ಅದರಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆ ನ್ಯೂಟ್ರಿಷನ್ನು ಕೂಡ ಕೊಡಬಹುದು. ಆದರೆ ಜಲಕೃಷಿ ಘಟಕ ನೀವು ಎಕನಾಮಿಕಲ್ ಅಂತ ಹೇಳ್ತೀವಿ ನಾವು, ಅಂದರೆ ನಾವು ಖರ್ಚಿಗೆ ಮತ್ತು ನಮಗೆ ಸಿಗುವಂಥ ಮೇವಿಗೆ ಒಂದು ವರ್ಕೌಟ್ ಆಗಬೇಕು ಅಂದರೆ ಆದಷ್ಟು ನಾವೇನತ್ತೀವಿ ಬೇಸಿಗೆಯಲ್ಲಿ ಮಾತ್ರ ಇದನ್ನು ನೀವು ಅಳವಡಿಸ್ಕೊಡೋದು ಉತ್ತಮ. ಹೆಚ್ಚಿನ ಮಾಹಿತಿಗಾಗಿ ನೀವು ಮತ್ತೆ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9481867777. ಧನ್ಯವಾದಗಳು.

ಸಮಯ ಸರಿಯಾಗಿ 6:40. ಜನಪದ ಸಂಗೀತ ಕೇಳಿ ಭೀಮಪ್ಪ ಪುಂಜಪ್ಪ ಹಾಗೂ ತಂಡದವರಿಂದ ಹಂತಿ ಹಾಡುಗಳು.

0: ಕುಡಿ ಸಣ್ಣ ಕುಡಗೋಲ ಹಿಡಿ ಸಣ್ಣ ನಟ್ಟ ಕಡಿಯವಣ ನಡಸಾನು
1: ಬಳ ಕುಡಿ ಸಣ್ಣ ಕುಡಗೋಲ.

0: ಮಲಿಗರ ಭೂಮಿ ತಾಯಿ ಮುತ್ತಿನ ಸರಗ ಮರಿ ಮಾಡು
1: ಮುತ್ತಿನ ಕೆಳಗ ಮಲಿಗರು ಭೂಮಿ ತಾಯಿ ಮುತ್ತಿನ ಸರಗ ಮರಿ ಮಾಡು
0: ಎತ್ತ ಮೇಸುವ ತಮ್ಮ ನಮ್ಮೆತ್ತ ನೋಡಿ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

0: ಹಚ್ಚಿ ಬಡಿವಾಗೋ ನಂಬಸವ ಸಾವ ಬೇಡ್ಯಾನೋ ಶಿವನಲ್ಲು
1: ಬಸವ ಬಲ್ಲಿದನೆ ಅಂದು ಹೆಸರೆತ್ತಾಳವರವ್ವ ಸುಳೆಲ್ಲದೋ ಹಬ್ಬ ಶಿವ ಬಂದು
0: ಬಸವ ಬಲ್ಲಿದನೆ ಅಂದು ಹೆಸರೆತ್ತ

ಇದುವರೆಗೆ ಜನಪದ ಸಂಗೀತದಲ್ಲಿ ಭೀಮಪ್ಪ ಪುಂಜಪ್ಪ ಹಾಗೂ ತಂಡದವರಿಂದ ಹಂತಿ ಹಾಡುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಗಲಿದ್ದು, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ನೀರು ಜೀವಜಲ,
7: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ,
8: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
6: ನೀರನ್ನು ಉಳಿಸಿ ಸಂರಕ್ಷಿಸೋಣ.
9: ಅರಿವಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಫಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬ್ಗೇರಿ ಸಮೀಪದ ಹಟ್ಟಿ ಗ್ರಾಮದ ಮಹಿಳೆಯರ ಹೋರಾಟದ ಫಲವಾಗಿ ಹಟ್ಟಿ ಗ್ರಾಮ ಈಗ ಮದ್ಯಮುಕ್ತವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ. ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ರಾಜ್ಯಮಟ್ಟದ ಮನ್ನಣೆ ದೊರೆತಿದೆ. ಈ ಕುರಿತು ಒಂದು ವರದಿ.
1: ಹಟ್ಟಿ ಗ್ರಾಮ ಕೃಷಿ ಅವಲಂಬಿತ, ಅಂದಾಜು 1500 ಜನಸಂಖ್ಯೆ ಹೊಂದಿದ್ದು ಇಲ್ಲಿ ಈ ಮೊದಲು 7 ಮದ್ಯದಂಗಡಿಗಳಿದ್ದವು. ಮದ್ಯವ್ಯಸನಿಗಳಿಂದಾಗಿ ಗ್ರಾಮದಲ್ಲಿ ಮೇಲಿಂದ ಮೇಲೆ ಅನೇಕ ಕಲಹಗಳಾಗುತ್ತಿದ್ದವು. ತಮ್ಮೂರಿಗೆ ಎದುರಾದ ಈ ಕಂಟಕದಿಂದ ಮನೆಯ ಮಕ್ಕಳನ್ನು

0: ಆದರೂ ಪಾರು ಮಾಡಲು ನೊಂದ ತಾಯಂದಿರು ನಿರ್ಧರಿಸಿದರು. ಅವರ ಗಟ್ಟಿ ನಿರ್ಧಾರದ ಫಲವಾಗಿ ಕಳೆದ ಒಂದು ವರ್ಷದಿಂದ ಹಟ್ಟಿ ಗ್ರಾಮ ಸಂಪೂರ್ಣ ಮದ್ಯ ಮುಕ್ತವಾಗಿದೆ. ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ತಮಗೆ ಘೋಷಿಸಲಾದ ಸಂಯಮ ಪ್ರಶಸ್ತಿಯನ್ನು ವ್ಯಕ್ತಿಗಿಂತ ಸ್ವಯಂ ಪ್ರೇರಣೆಯಿಂದ ಬದಲಾದ ಹಟ್ಟಿ ಗ್ರಾಮಕ್ಕೆ ನೀಡುವಂತೆ ಮಂಡಳಿಗೆ ಸೂಚಿಸಿದ ಹಿನ್ನೆಲೆ ಪ್ರಥಮ ಬಾರಿಗೆ ಗ್ರಾಮವೊಂದನ್ನು ಸಂಯಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 1,00,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಈ ತಿಂಗಳ 16ನೇ ತಾರೀಖು ಹಟ್ಟಿ ಗ್ರಾಮದಲ್ಲಿ ಸಂಜೆ 4:30ಕ್ಕೆ ಆಯೋಜಿತ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಲಿದ್ದಾರೆ. ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದ ಗಟ್ಟಿಗಿತ್ತಿಯರಿಗೆ ಸಿಕ್ಕ ಮನ್ನಣೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಟ್ಟಿ ಗ್ರಾಮದ ಮುಖಂಡ ರಾಮಣ್ಣ ಚೌಡಕಿ.
1: ಈಗಾಗಲೇ ನಮ್ಮ ಹಟ್ಟಿ ಗ್ರಾಮದಲ್ಲಿ ಸರಾಯ ಬಂದ್ ಮಾಡಿ ಹಟ್ಟಿ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮ ಊರಿನ ಹಿರಿಯರ ಜೊತೆಗೆ ಎಲ್ಲರೂ ಕೂಡಿ ಒಂದಾಗಿ ಮಾರ್ತಕ್ಕಂತ ಎಲ್ಲಾ ಸರಾಯದ ಅಂಗಡಿಗಳನ್ನು ಬಂದ್ ಮಾಡಿಸಿದೆ. ಊರಿನಲ್ಲಿ ಒಂದಿಬ್ರು ಮೂರು ಹೆಣ್ಮಕ್ಳು ಬಂದ್ ಇಲ್ಲ ನಮ್ಗೆ ಬಹಳ ತೊಂದರೆ ಆಗುತ್ತೆ, ನಮ್ಗೊಂದು ಬಂದ್ ಮಾಡಿಸಲಿಲ್ಲ ಅಂದ್ರೆ ನಮ್ದು ಜೀವನ ಬಹಳ ಕಠಿಣ ಆಯ್ತು ಅಂತ ಹೇಳಿ ಕೇಳಿದಾಗ ದೈದರ್ ಎಲ್ಲರೂ ಕೂಡಿ ಸರಾಯ ಮಾರ್ತಕ್ಕಂತವ್ರನ್ನ ಎಲ್ಲರೂ ಕೂಡ ಕರೆಸಿ ಯಾವುದೇ ಕಾರಣಕ್ಕೂ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗೆ ಸ್ಪಂದಿಸಿ ಬಂದ್ ಮಾಡಿ ಇವತ್ತಿನವರಿಗೆ ಒಂದು ಬಾಟ್ಲಿ ಕೂಡ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಇವತ್ತು ಹಟ್ಟಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರಾಯ ಮಾರ್ತಕ್ಕಂತ ವ್ಯಕ್ತಿಗಳು ಯಾರು ಇಲ್ಲ. ಬಂದಾಗಿದ್ದು ನಮ್ಮ ಗವಿಮಠದ ಅಜ್ಜರಿಗೆ ಕೂಡ ನಾವು ಹೇಳಿದ್ವಿ, ಈ ಮಂಡಳಿಯವರು ಗವಿಮಠದ ಅಜ್ಜರಿಗೆ ಕೂಡ ಕೂಯ್ದ್ರಂತ. ಆದ್ರೆ ಅವ್ರು ಹೇಳಿದ್ರಂತ ನಮ್ಮ ಯಾವುದೇ ಕಾರಣಕ್ಕೆ ನನಗ್ ಬೇಡ, ವೈಯಕ್ತಿಕ ಏನಾದ್ರೂ ಕೊಡೋದಾದ್ರೆ ನೀವು ಇಂಥ ಒಂದು ಗ್ರಾಮದ ಹೆಸರು ಹೇಳ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಂತ. ಅಂತ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಗೆಂದು ನಮ್ ಗ್ರಾಮಕ್ಕೆ ಅದನ್ನ ಶಿಫಾರಸು ಮಾಡಿದಾಗ ನಮ್ ಗವಿಮಠದ ಅಜ್ಜರ ಮುಖಾಂತರ ನಡೆಯದ ಅಂತ ಹೇಳಿ ನಾವು ಇವತ್ತೇನು ಹಟ್ಟಿ ಗ್ರಾಮ ಬಹಳ ಚೊಕ್ಕ ಇದೆ. ಇವತ್ತೇನು ಹೆಣ್ಮಕ್ಳು ಇವತ್ತು ಅವ್ರೇನು ದಿಟ್ಟತನ ಮಾತುಗಳನ್ನು ಹೇಳಿದ್ರೆ ಅವರು ಆ ಮಾತಿಗೆ ನಾವೆಲ್ಲರೂ ಕೂಡ ತೆಲಿಬಾಗಿ ಬಿಟ್ಟಿದ್ದಾರೆ. ಚೊಕ್ಕ ಗ್ರಾಮ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಹಿರಿಯರ ಆಸೆ.
2: August 15, 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸವನ್ನು ಆಯೋಜಿಸಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಮೇಳ, ಸಂವಾದಾತ್ಮಕ ಆಟಗಳು, ಕಥೆ ಹೇಳುವ ಕಾರ್ಯಕ್ರಮ, ಕಲೆ ಕರಕುಶಲ ಚಟುವಟಿಕೆ, ಸೃಜನಾತ್ಮಕ ಕಾರ್ಯಾಗಾರ, ರಸಪ್ರಶ್ನೆ ಸೇರಿದಂತೆ ಸ್ವಾತಂತ್ರ್ಯ ಗ್ರಾಮದಲ್ಲಿ ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಮತ್ತು ಹೋರಾಟವನ್ನು ಮಕ್ಕಳಿಗೆ ಪರಿಚಯಿಸಲಿದ್ದಾರೆ. ವಿಧಾನಸೌಧ ವೀಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ವಸ್ತು ಸಂಗ್ರಹಾಲಯ, ಕರ್ನಾಟಕ ಸ್ವಾತಂತ್ರ್ಯ ಪಥ, ಸಂವಿಧಾನ ಚೌಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ಮತ್ತು ಪಾಲಕರು ವೀಕ್ಷಿಸಬಹುದಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣಬೈರೇಗೌಡ ಮಾಹಿತಿ ನೀಡಿ, ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಎಂಬ ಆಶಯದೊಂದಿಗೆ ಫ್ರೀಡಂ ಹಬ್ಬ ನಡೆಯಲಿದೆ ಎಂದರು. ವಿಧಾನಸೌಧ ಪ್ರವೇಶಕ್ಕಾಗಿ ನೋಂದಣಿ ಕಡ್ಡಾಯವಾಗಿದ್ದು, ಕಾರ್ಯಕ್ರಮದ ಪೋಸ್ಟರ್ನಲ್ಲಿರುವ ಕ್ಯೂಆರ್ ಕೋಡ್ ಮೂಲಕ ಮಕ್ಕಳು ಹಾಗೂ ಕುಟುಂಬಗಳು ನೋಂದಣಿ ಮಾಡಿಕೊಳ್ಳಲು ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಹಾತ್ಮ ಗಾಂಧೀಜಿ ದಾವಣಗೆರೆಗೆ ಭೇಟಿ ನೀಡಿದ್ದು 1934ರ ಮಾರ್ಚ್ 2ನೇ ತಾರೀಖು. ಬಳಿಕ 1942ರ ಆಗಸ್ಟ್ 8ರಂದು ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಕರೆ ನೀಡಿದರು. ದಾವಣಗೆರೆಯ ಬಳ್ಳಾರಿ ಸಿದ್ದಮ್ಮನವರಂಥ ಮಹಿಳಾ ಹೋರಾಟಗಾರರು ಗಾಂಧೀಜಿ ಅವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ 6 ಜನ ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ ಆಗಸ್ಟ್ 9ರಂದು ಗೋಲಿಬಾರ್ ನಡೆಯಿತು. ಬ್ರಿಟಿಷರ ಗುಂಡಿಗೆ ಬಲಿಯಾದ 6 ಜನ ಅಪ್ರತಿಮ ದೇಶಭಕ್ತರ ಸ್ಮಾರಕ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಅಮರವಾಗಿ ನಿಂತಿದೆ. ಬಲಿದಾನ್ ದಿವಸ್ ಅಂಗವಾಗಿ ದಾವಣಗೆರೆಯ ಹುತಾತ್ಮರ ಸ್ಮಾರಕದ ಎದುರು ಅನೇಕ ವಿಧಾಯಕ ಕಾರ್ಯಕ್ರಮಗಳು ನಡೆದವು. ದಾವಣಗೆರೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಬಕ್ಕಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
6: ಹೋರಾಟ ಮಾಡ್ತಾರೆ ಆ ದಿನ ಅವರನ್ನು

0: ಕೋಸ್ಕರ ಗುಂಡು ಹಾರಿಸ್ತಾರೆ. ಹಳ್ಳೂರು ನಾಗಪ್ಪ, ಅಕ್ಕಸಾಲಿ ವಿರೂಪಾಕ್ಷಪ್ಪ, ಬಿದಿರಕುಂದಿ ನಿಂಗಪ್ಪ, ಹದಡಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಮಗಾರಣ್ಣಿ ಹನುಮಂತಪ್ಪ ಬ್ರಿಟಿಷರ ಗುಂಡಿಗೆ ತಮ್ಮನ್ನ ಅರ್ಪಿಸ್ತಾರೆ. ದಾವಣಗೆರೆ ಗಾಂಧೀಜಿ ಸ್ವತಂತ್ರ ಚಳವಳಿ ಮುಖ್ಯನ ವಿದ್ಯಾಕ್ಷೇತ್ರಕ್ಕೆ ಒಂದು ಬುನಾದಿ ಆಗ್ತು, ದಾವಣಗೆರೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ರೂಪ ಕೊಡೋದಕ್ಕೆ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ಸ್ವತಂತ್ರ ಚಳವಳಿಗೋಸ್ಕರ ಹಲವಾರು ಮನೆತನಗಳು ತಮ್ಮನ್ನ ತಾವೇ ಉಡುಪಾಗಿಟ್ರು ಅಂತಕ್ಕಂಥ ಮಾತನ್ನು ಕೇಳಿದ್ದೇನೆ. ನಮ್ಮ ತಂದೆ ಹೇಳ್ತಾ ಇದ್ರು, ಒಂದು ಮನೆತನ ಇತ್ತು, ಅವ್ರ ಬೆಳ್ಳಿ ಬಂಗಾರ ಅಂಗಡಿ ಇತ್ತು. ಸ್ವತಂತ್ರ ಚಳವಳಿಯ ಹೋರಾಟಕ್ಕೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಇದೆಲ್ಲಾನು ಕೂಡ ಕೊಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡ್ರು ಅಂತೆ. ತಮ್ಮ ಉದ್ಯಮೆಯನ್ನು ಕೂಡ ಈ ಸ್ವತಂತ್ರ ಚಳವಳಿಗಾಗಿ ಮುಡಿಪಿಟ್ಟಂತ ದಾವಣಗೆರೆಯಲ್ಲಿ ವರ್ತಕರಿದ್ರು.
1: ಬೆಂಗಳೂರಿನ ದಿಶಾ ಭಾರತ ಹಾಗೂ ಮಿಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 6:30 ಮಲ್ಲೇಶ್ವರಂ 18ನೇ ಅಡ್ಡರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದ ಮೈದಾನದಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿದೆ. ಮಲ್ಲೇಶ್ವರಂ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಹಾಗೂ ಲೇಖಕಿ ಡಾ ಪರಿಮಳಾ ಜಗ್ಗೇಶ್, ಸಾವಿರಾರು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16ನೇ ತಾರೀಖಿನವರೆಗೆ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆಯೋಜಿಸಿದೆ. ಟೂರ್ನಿಯಲ್ಲಿ 19 ವರ್ಷದೊಳಗಿನವರು ಮತ್ತು ಹಿರಿಯರ ವಿಭಾಗದಲ್ಲಿ ಈ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಗದಗ್ ತಾಲೂಕು ಮುಳಗುಂದದಲ್ಲಿ ಭಾನುವಾರ ಮುಕ್ತಾಯಗೊಂಡ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ 66 ಅಂಕಗಳೊಂದಿಗೆ ಬೆಂಗಳೂರು ಜಿಲ್ಲಾ ಸೈಕ್ಲಿಸ್ಟ್ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಆತಿಥೇಯ ಗದಗ್ ಜಿಲ್ಲೆ ಸೈಕ್ಲಿಸ್ಟ್ ತಂಡ 28 ಅಂಕ ಪಡೆದು ರನ್ನರ್ಸ್ಅಪ್ ಪ್ರಶಸ್ತಿಗೆ ಭಾಜನವಾಯಿತು. ಮೈಸೂರು ಜಿಲ್ಲೆಯ ಎಸ್ಟಿ ಧನಂಜಯ ಹಾಗೂ ಕೆವಿ ವೈಶಾಖ ಕ್ರಮವಾಗಿ 23 ವರ್ಷದೊಳಗಿನ ಪುರುಷರ ಮತ್ತು ಎಲೀಟ್ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದರು. ಎಲೀಟ್ ಮಹಿಳೆಯರ ವಿಭಾಗದಲ್ಲಿ ಧಾರವಾಡದ ಭೀಮವ್ವ ಚಾಂಪಿಯನ್ ಆದರೆ 23 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಗದಗ್ನ ಸೈಕ್ಲಿಂಗ್ ಪ್ರತಿಭೆ ಪವಿತ್ರ ಕುರ್ತುಕೋಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕರ್ನಾಟಕದ ಈಜುಪಟುಗಳ ತಂಡ ಜೈಪುರ್ನಲ್ಲಿ ಭಾನುವಾರ ಮುಕ್ತಾಯಗೊಂಡ 42ನೇ ರಾಷ್ಟೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿದೆ. ತಮಿಳುನಾಡು ರನ್ನರ್ಸ್ಅಪ್ ಆಯಿತು. ಕರ್ನಾಟಕ ತಂಡ ಒಟ್ಟು 310 ಅಂಕ ಸಂಪಾದಿಸಿದರೆ ತಮಿಳುನಾಡು ತಂಡದ ಈಜುಪಟುಗಳು 216 ಅಂಕ ಗಳಿಸಿದರು. ಈ ಬಾರಿ 10 ಕೂಟ ದಾಖಲೆಗಳು ನಿರ್ಮಾಣಗೊಂಡಿವೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಫಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ August 15 ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ವಿಜಯಪುರ. ಸಮಯ 7:16. 7:16:08. ಭಾವಗೀತೆಗಳು

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 7:30:10. ಈಗ ಕೆಲವು ಪ್ರಕಟಣೆಗಳು.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಏ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
5: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
4: ಕೊನೆಯ ದಿನಾಂಕ 13/8/2026.
5: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ

0: শ্রী অভিলাষী সাই বল।
1: ಕೆಳಗರೆ ಇಂದು ಬೆಳಗ್ಗೆ 8:30 ಆಯುಷ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು ಕುರಿತು ರಾಜಮಾತೆಯ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು.

ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದ ರೈತರಾದ ಬಾಪುರಾಯ್ ಮಲ್ಲಪ್ಪ ದೇವನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ವಾರ್ತೆಗಳ ವಿವರ. ಹರ್ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು

0: ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಲಿದೆ. ಈ ದ್ವಿಪಕ್ಷೀಯ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಎರಡೂ ನೌಕಾಪಡೆಗಳ ಡೈವಿಂಗ್ ಮತ್ತು ಇಒಡಿ ತಂಡಗಳ ನಡುವೆ ವೃತ್ತಿಪರ ಸಹಕಾರವನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 5 ದಿನಗಳ ಈ ಸಮರಾಭ್ಯಾಸ ವಿಶೇಷ ತಜ್ಞರ ವಿನಿಮಯ, ತರಬೇತಿ, ಸಲಕರಣೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯು 2005ರಿಂದ ಜಂಟಿ ರಕ್ಷಣೆ ಮತ್ತು ಇಒಡಿ ಸಮರಾಭ್ಯಾಸಗಳನ್ನು ನಡೆಸುತ್ತಿವೆ. ಭಾರತ ಪಳೆಯುಳಿಕೆಯೇತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31ರಂದು ಈ ಸಾಧನೆ ಮಾಡಲಾಗಿದ್ದು, ಇದು 2030ರ ವೇಳೆಗೆ ದೇಶ ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡ 60ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನದ ಪಾಲು ಈಗ ಶೇಕಡ 54ಕ್ಕಿಂತ ಹೆಚ್ಚಾಗಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಸೌರ ಇಂಧನ ಕ್ಷೇತ್ರ ಈ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದ್ದು, 2014ರಲ್ಲಿ ಕೇವಲ 2.8 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಪ್ರಸ್ತುತ ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. 2025-26ರ ಸಾಲಿನಲ್ಲಿ ದೇಶದಲ್ಲಿ ದಾಖಲೆಯ 55.29 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯವನ್ನು ಸೇರ್ಪಡೆಗೊಳಿಸಲಾಗಿದ್ದು, ಇದರಲ್ಲಿ ಸೌರಶಕ್ತಿಯಿಂದ 44.6 ಗಿಗಾವ್ಯಾಟ್ ಹಾಗೂ ಪವನಶಕ್ತಿಯಿಂದ 6 ಗಿಗಾವ್ಯಾಟ್ ಕೊಡುಗೆ ಸೇರಿದೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯು 2014-15ರಲ್ಲಿ ಸುಮಾರು 191 ಬಿಲಿಯನ್ ಯೂನಿಟ್ಗಳಷ್ಟಿದ್ದು, 2025-26ರಲ್ಲಿ 477 ಬಿಲಿಯನ್ ಯೂನಿಟ್ಗಳಿಗೂ ಅಧಿಕ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದೆ. ಜಾರ್ಖಂಡ್ನ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಪೊಲೀಸರು ರಾಂಚಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಹಾಗೂ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದೇ 6ರಿಂದ 12ರವರೆಗೆ ವಿಧಾನಸೌಧ ಕಟ್ಟಡದ 750 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಕಳೆದ 17 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ 6 ಮಂದಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರಾಜಧಾನಿಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪೊಲೀಸರು ಒತ್ತಾಯಪೂರ್ವಕವಾಗಿ ತಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆದಿತ್ಯ ಸಾಹು ಅವರನ್ನು ಗೃಹ ಬಂಧನದಲ್ಲಿಡಲಾಗಿದೆ ಎಂದು ಪಕ್ಷದ ಮುಖಂಡ ಅಮರ್ ಚೌಧರಿ ಆರೋಪಿಸಿದ್ದಾರೆ. ಈ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ 3 ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಸದಸ್ಯರಾದ ಅಜಿತ್ ಭಟ್ಟಾಚಾರ್ಯ, ಜಮೀಲ್ ಅಹಮದ್ ಮತ್ತು ಅನಿಮಾ ಹನ್ಸದ ನಿನ್ನೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಈ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತ

0: ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಹಾರ್ಮೋಜ್ ಮತ್ತು ಜಲಸಂಧಿ, ಬೋಫೋರಸ್ ಜಲಸಂಧಿಗಳಂತಹ ಪ್ರಮುಖ ಜಲಮಾರ್ಗಗಳಲ್ಲಿ ಎದುರಾಗುತ್ತಿರುವ ಅಪಾಯಗಳನ್ನು ಎದುರಿಸಲು ಪರ್ಯಾಯ ಮಾರ್ಗಗಳು ನೆರವಾಗಲಿವೆ ಎಂದು ರಷ್ಯಾ ಉಪಪ್ರಧಾನಿ ಮರಾತ್ ಕುಸ್ನುಲಿನ್ ತಿಳಿಸಿದ್ದಾರೆ. ರಷ್ಯಾ ಸರ್ಕಾರಿ ಸುದ್ದಿಸಂಸ್ಥೆ ವರದಿಯಂತೆ ತುರ್ಕ್ಮೆನಿಸ್ತಾನ್, ಇರಾನ್ ಮತ್ತು ಆಫ್ಘಾನಿಸ್ತಾನ್ ಮೂಲಕ ಹಾದುಹೋಗುವ ರೈಲು ಮಾರ್ಗಗಳನ್ನು ಪರಿಶೀಲಿಸುವ ಮೂಲಕ ಭಾರತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬಹುದು ಎಂದು ರಷ್ಯಾ ಉಪಪ್ರಧಾನಿ ತಿಳಿಸಿದ್ದಾರೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾ ವಿರುದ್ಧ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಭಾರತೀಯ ತಂಡ 2-2 ಅಂತರದಲ್ಲಿ ಟೈ ಮುಗಿದ ನಂತರ ಹಾಂಕಾಂಗ್ ಚೀನಾ ವಿರುದ್ಧ ಗೇಮ್ ವ್ಯತ್ಯಾಸದ ಆಧಾರದ ಮೇಲೆ ಫೈನಲ್ನಲ್ಲಿ ಸೋತಿತು. 2026 ಏಷ್ಯನ್ ಗೇಮ್ಸ್ ತಂಡದ ಭಾಗವಾಗಿರುವ ಸೂರಜ್ ಕುಮಾರ್ ಚಂದ್ ಕಳೆದ ಗುರುವಾರ FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ವಿಜೇತರಾಗುವ ಮೂಲಕ ಇತಿಹಾಸ ಬರೆದಿದ್ದರು. ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 65 kg ವಿಭಾಗದಲ್ಲಿ ಭಾರತೀಯ ವೇಟ್ಲಿಫ್ಟರ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ ರಜತ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮಹಾರಾಜನ್ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾಗಿ ಒಟ್ಟು 285 kg ಭಾರ ಎತ್ತಿದರು. ಸ್ನಾಚ್ನಲ್ಲಿ 128 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 157 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ವಿಯೆಟ್ನಾಂನ ಹೋಂಗ್ ಥಾಚ್ ಒಟ್ಟು 291 kg ಭಾರ ಎತ್ತುವ ಮೂಲಕ ಚಿನ್ನದ ಪದಕ ಗೆದ್ದರು. ಅಹಮದಾಬಾದ್ನಲ್ಲಿ ಇದೇ 13-23 18 ವರ್ಷದೊಳಗಿನವರ ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಅನ್ನು ಆಯೋಜಿಸಲಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದ್ದು, ಗುಂಪು ಹಂತದಲ್ಲಿ ಭಾರತ ತಂಡ ಕೊರಿಯಾ, ಜಪಾನ್ ಮತ್ತು ಕಜಕಿಸ್ತಾನ್ ತಂಡಗಳನ್ನು ಎದುರಿಸಲಿದೆ. ಫೈನಲ್ ಪಂದ್ಯ ಇದೇ 23 ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 metric tons ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45. ಚಿತ್ರಗೀತೆಗಳು. ಮೊದಲಿಗೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಭಕ್ತ ಸಿರಿಯಾಳ ಚಿತ್ರದ ಗೀತೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಒಂಟೆ ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೃಗಾಲಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಕೇಳಿ ಸಾರಥಿ ಚಿತ್ರದ ಗೀತೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 8 ಗಂಟೆಯಾಗಲಿದ್ದು, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: numbers 011-23-717117, 011-23-717106 from 9:30 p.m. onwards tonight. And now for a look at today's newspapers, it's over to Shagun Chopra.
1: Thank you, Anuja. Prime Minister Modi meets India's Commonwealth Games medalists on their historic performances in Glasgow, urging them to continue inspiring the nation, is a front page headline in The Statesman and all the other dailies. Another headline in the same paper says, something major in the works as monsoon session enters last week. The Economic Times reports AI job market booming in India, engineering roles growing 51% every year. All the dailies have mentioned Ashmita Chaliha clinching maiden BWF World Tour title with Korea Masters crown. The Times of India with an inbox picture of the winner writes, first Indian to join the Super 300 Winners Club. The Hindu reports Ladakh to lead independent India's first caste census. Chief Minister vows justice as protesters plan to march ahead to assembly today. Jharkhand government agrees to cancel three exams. Job panel members quit, writes the Indian Express. Parliamentary panel pitches integrated security grid for J&K's tourist spots is a headline in the Tribune. And finally, a report says with 99.95% punctuality, Delhi Metro beats New York, Hong Kong, Paris line setting a new benchmark amongst the most reliable in the world, states Hindustan Times. And with that, it's back to you, Anuja.
0: Thank you, Shagun. And now, before we end the bulletin, the headlines once again. Prime Minister Narendra Modi urges people to join Har Ghar Tiranga movement and hoist the tricolour at homes. India crosses 300 gigawatts of non-fossil fuel-based installed electricity generation capacity. Indian and US Navy's explosive ordnance disposal exercise to begin today at Southern Naval Command in Kochi. Russia proposes railway route to India to reduce dependence on strategically important maritime routes like Strait of Hormuz. And Maharajan Arumuga Pandian clinches silver medal in men's 65 kg category at Asian Junior Weightlifting Championships in Tashkent. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
3: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು.
4: ಕೇಳುಗರೆ ನಮಸ್ಕಾರ. ಪ್ರಪಂಚದಾದ್ಯಂತ ಔಷಧಿಯಾಗಿ ಸಸ್ಯಗಳನ್ನು ಬಳಸುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೇವಲ ಜಾನಪದ, ನಾಟಿ ವೈದ್ಯ ಅಷ್ಟೇ ಅಲ್ಲ, ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಹೀಗೆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ಔಷಧಿ ತಯಾರಿಕೆಗೆ ಔಷಧಿ ಸಸ್ಯಗಳ ಅವಶ್ಯಕತೆ ಇದೆ. ಸಸ್ಯಗಳಲ್ಲಿ ಔಷಧೀಯ ಅಂಶಗಳನ್ನು ಇಂಜೆಕ್ಷನ್, ಗುಳಿಗೆ, ಟಾನಿಕ್ ಅಥವಾ ಇನ್ನಿತರ ಬೇರೆ ಬೇರೆ ಔಷಧಿ ರೂಪದಲ್ಲಿ ಬಳಸಲಾಗ್ತಾ ಇದೆ. ಹಾಗೂ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುವ ಉತ್ಪನ್ನಗಳಾಗಿ, ಆಹಾರಕ್ಕೆ ರುಚಿ ಹೆಚ್ಚಿಸುವ ಅಂಶಗಳಾಗಿ, ಸೌಂದರ್ಯವರ್ಧಕಗಳಾಗಿ, ಸುಗಂಧ ದ್ರವ್ಯಗಳಲ್ಲಿ, ಹೀಗೆ ಅನೇಕ ವಿಧದಲ್ಲಿ ಔಷಧೀಯ ಸಸ್ಯಗಳನ್ನು ಬಳಸಲಾಗ್ತಿದೆ. ಆದ್ದರಿಂದ ಔಷಧೀಯ ಸಸ್ಯಗಳ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಗತ್ತಿನಾದ್ಯಂತ ಸುಮಾರು 400 ವಿಧದ ಸಸ್ಯ ಪ್ರಭೇದಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆದರೆ ಇದರಲ್ಲಿ ಕೇವಲ 20 ಥರದ ಪ್ರಭೇದಗಳನ್ನು ಮಾತ್ರ ನಾವು ಕೃಷಿ ಮುಖಾಂತರ ಉತ್ಪಾದಿಸ್ತಾ ಇದ್ದೇವೆ. ಉಳಿದ ಸಸ್ಯಗಳಿಗೆ ನಮಗೆ ಅರಣ್ಯವೇ ಆಶ್ರಯ. ಆದರೆ ಕಾಡಿನ ಪ್ರಮಾಣ ದಿನೇ ದಿನೇ ಕುಸಿಯುತ್ತಿರುವ ಕಾರಣ, ಅವಶ್ಯಕತೆ ಹೆಚ್ಚಾಗ್ತಿರುವ ಕಾರಣ ಔಷಧೀಯ ಸಸ್ಯಗಳು ಸಿಗ್ತಾ ಇಲ್ಲ ನಮಗೆ. ಕೆಲವು ಔಷಧೀಯ ಸಸ್ಯಗಳು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸದೆ ಅವು ಅಳಿವಿನಂಚಿಗೆ ಬಂದಿವೆ, ಹಾಗೂ ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಈ ಎಲ್ಲ ಕಾರಣಗಳಿಂದ ಔಷಧಿ ಸಸ್ಯಗಳನ್ನು ಕೃಷಿ ಮಾಡಿ ಬೆಳೆಸುವುದು ಈಗ ಅತ್ಯಂತ ಅನಿವಾರ್ಯ. ಕರ್ನಾಟಕದಲ್ಲಿ ಉತ್ತಮ ಹವಾಗುಣ ಇದೆ, ಔಷಧಿ ಸಸ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇದೆ. ಆದರೂ ಸಹ ದೇಶದ ಒಟ್ಟು ಉತ್ಪಾದನೆಯ ಕೇವಲ 2% ಔಷಧಿ ಸಸ್ಯಗಳನ್ನು ಮಾತ್ರ ಕರ್ನಾಟಕದಲ್ಲಿ ಬೆಳೆಯಲಾಗ್ತದೆ. ಆದ ಕಾರಣ ಔಷಧಿ ಸಸ್ಯಗಳಿಗೆ ಸಾಕಷ್ಟು ಬೇಡಿಕೆ ಹಾಗೂ ಉತ್ತಮ ಭವಿಷ್ಯ ಇದೆ. ಔಷಧಿ ಸಸ್ಯಗಳನ್ನು ಕೃಷಿಯಲ್ಲಿ ಮುಖ್ಯ ಬೆಳೆಗಳಾಗಿ ಬೆಳೆಯಬಹುದು, ಅಂತರ ಬೆಳೆಗಳಾಗಿ ಬೆಳೆಯಬಹುದು, ಮಿಶ್ರ ಬೆಳೆಗಳಾಗಿ, ಬದುವಿನಲ್ಲಿ ಹಾಗೂ ಸಾವಯವ ಬೇಲಿಯಾಗಿ, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಾವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು. ಔಷಧಿ ಸಸ್ಯಗಳನ್ನು ಸ್ಥಳೀಯ ಹವಾಗುಣಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯೂ ಸಹ ಬರುತ್ತೆ. ಕೆಲವು ಔಷಧಿ ಸಸ್ಯಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದರೆ ಮುಖ್ಯ ಬೆಳೆಗೆ ಬರುವಂತಹ ಕೀಟಗಳನ್ನು ಸಹ ನಾವು ನಿಗ್ರಹಿಸಬಹುದು. ಕೆಲವು ಔಷಧಿ ಸಸ್ಯಗಳು ನೆಲದ ಫಲವತ್ತತೆಯನ್ನು ಸಹ ಹೆಚ್ಚಿಸುತ್ತೆ. ಆದ ಕಾರಣ ಕೃಷಿಕರು ಇತರೆ ಬೆಳೆಗಳೊಂದಿಗೆ ಔಷಧಿ ಸಸ್ಯಗಳನ್ನು

0: ಬಗ್ಗೆ ಯೋಚಿಸಬಹುದಾಗಿದೆ. ಕೆಲವು ಇಲಾಖೆಗಳಿಂದ ಔಷಧಿ ಸಸ್ಯಗಳ ಕೃಷಿಗೆ ಸಹಾಯಧನ ಸಹ ಸಿಗ್ತಾ ಇದೆ. ಈಗಾಗಲೇ ಔಷಧಿ ಸಸ್ಯ ಬೆಳೆಗಾರರ ಸಂಘಗಳಿದೆ, ಇವು ಸಹ ಔಷಧಿ ಸಸ್ಯಗಳ ಕೃಷಿ ಹಾಗೂ ಮಾರುಕಟ್ಟೆ ಬಗ್ಗೆ ತಮಗೆ ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಹಾಗೂ ಮಾರುಕಟ್ಟೆಯ ಮಾಹಿತಿ ನೀಡುವಂತಹ ವಿವಿಧ ಮೊಬೈಲ್ ಆ್ಯಪ್ಗಳು ಸಹ ಲಭ್ಯ ಇದೆ. ಇವೆಲ್ಲವನ್ನು ತಿಳ್ಕೊಂಡು ರೂಢಿಸಿಕೊಂಡು ಕೃಷಿಕರು ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಉತ್ತಮ ಲಾಭವನ್ನು ಸಹ ಗಳಿಸಬಹುದು. ಕರ್ನಾಟಕದ ಹವಾಗುಣದಲ್ಲಿ ಬೆಳೆಯುವಂಥ ಕೆಲವು ಔಷಧಿಗಳನ್ನು ಹೇಳೋದಾದರೆ ಅಮೃತ ಬಳ್ಳಿ, ಶತಾವರಿ, ಆಡುಸೋಗೆ, ಹಿಪ್ಪಲಿ, ಚಿತ್ರೇಮೂಲ, ಬಿಲ್ಪತ್ರೆ, ಅಶೋಕ, ಏಕನಾಯಕನ ಬೇರು, ಅಗಳುಶುಂಠಿ, ರಕ್ತಚಂದನ, ಶ್ರೀಗಂಧ, ಮತ್ತಿ, ಮಧುನಾಶಿನಿ, ನೆಲಾವರ್ಕೆ, ನೆಲನೆಲ್ಲಿ, ನೆಲ್ಲಿಕಾಯಿ, ಶತಾವರಿ, ಹೀಗೆ ಇತ್ಯಾದಿ ಸಸ್ಯಗಳು ಕರ್ನಾಟಕದ ಹವಾಗುಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಈ ಸಸ್ಯಗಳ ಕೃಷಿ ಹಾಗೂ ಕಟಾವಿನ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಔಷಧಿ ಸಸ್ಯಗಳನ್ನು ಬೆಳೆದು ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಲ್ಲಿ ಲಾಭವನ್ನು ಸಹ ನಾವು ಗಳಿಸಬಹುದು. ಆದ ಕಾರಣ ಕೃಷಿಕರು ಇತ್ತ ಗಮನ ಹರಿಸಿ ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಈ ಬೆಳಿಗ್ಗೆ 8:50 ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ವ್ಯಾಖ್ಯಾನ ಕೇಳುವಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಇದು ಆಕಾಶವಾಣಿ ವಿಜಯಪುರ. ಸಮಯ 8:35. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಅದೇ ರಾಗ ಅದೇ ಹಾಡು ಚಿತ್ರದ ಗೀತೆ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅದೇ ರಾಗ ಅದೇ ಹಾಡು, ಕಳ್ಳಾಕುಳ್ಳ, ಆನಂದ್, ಗುರಿ, ಭರ್ಜರಿ ಬೇಟೆ ಹಾಗೂ ಚಲಿಸುವ ಮೋಡಗಳು ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಏ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
0: ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
0: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
4: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
0: ಕೊನೆಯ ದಿನಾಂಕ 13/8/2026.
4: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
5: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.

0: ಆಯ್ತಮ್ಮ, ಅಲ್ಲಿ ಫೋನ್ ಬಂದದ್ ನೋಡ, ಅಪ್ಪ ಒಂದೇ ತಂದ್ ಕೊಡು.
1: ನಾ ಬರೇ ಆಗ್ತೇನೆ, ಕನ್ಸಲ್ ನಿನಗ ಬರ್ಕೊಳತ್ತಿಂದಾನ.
0: ಏ ಬರದ್ರೆ ಏನಾಯ್ತು ಹೋಗು, ಅದ್ರಾಗ ಅದು ಚಾರ್ಜ್ ಒಂದ್ ಆಗೈತಿ, ಆಗ ಹಚ್ಚಿ ತಂದ್ ಕೊಡಲ್ಲ, ಯಾವ್ದು ಪುಣ್ಯ ಬರ್ತೈತಿ ಅಪ್ಪ, ಅದ್ ತಂದ್ ಕೊಡು. ತಮ್ಮ ಹಿಂಗ್ಯಾಕ್ ಮಾಡ್ತಿ?
1: ವಲ್ಯವಾ ವಾಲ್ಯ, ನನ್ ಹೋಮ್ವರ್ಕ್ ಬಾಳ ಅದ, ನಮ್ ಟೀಚರ್ ಬಡಿತಾರ, ನೀನ ನೋಡುವ ನೋಡ್ ಹೋ ನೀನ.
0: ಈಗಿನ ಹುಡುಗರು ಒಂದ್ ಮಾತ್ ಕೇಳಂಗಿಲ್ಲ, ಅವ್ರು ಹೇಳಿದ್ರ ನಾನ ಹೋಗ್ತೀನಿ ಅಂದ್ರಪ್ಪ. ಹಂಗ ತರ್ತೀನಿ ನಿಂದ್ರ ಚಾರ್ಜ್ ಒಂದ್ ಖಾಲಿ ಆಗೈತ, ಚಾರ್ಜ್ ತೆಗಿರಾರನೆ ಮಾತಾಡ್ತೀನಿ ನಿಂದ್ರಪ್ಪ, ಮತ್ ನೀ ಅಂತ ಎತ್ ಕೊಡ್ಲಿಲ್ಲ.
1: ಏನಾಯ್ತು ಬೇ, ಯಾಕ ಬೇ, ಏನಾಯ್ತು ಬೇ, ಯವ ಯವ ಯಾಕ ಬೇ, ಏನಾಯ್ತು ಬೇ?
0: ಯಾ ತಮ್ಮ ಹಿಂಗ್ಯಾಕಾಯ್ತು ಅಯ್ಯಪ್ಪ, ಅದು ಮೊಬೈಲ್ ಚಾರ್ಜ್ ಎತ್ತಾಕ ಹೋಗಿ ಡಬ್ ಬಂದಂಗ ಕಿವಿ ಸಕ್ಕಿರೋಲ್ದ. ತಮ್ಮ ನೀ ಏನ್ ಮಾತಾಡಕತ್ತಿ, ನನಗ ಒಂದ್ ತರನ ಆಗ್ಬಿಡುತ್ ನೋಡಪ್ಪ.
1: ಅವಾಗ ಏನಾಗೈತಿ ಬಾರ ಯವ, ಈ ಕಿವಿ ಹಿಡಿಗೆ ಏನ ಕಿವಿ ರಕ್ತ ಬರತ್ತದ, ಕಿವಿ ಏನಾದ ಮೊಬೈಲ್ ಹಿಡಿದತ್ತ, ಕಿವಿ ರಬ್ ಬಂದ್ ಕೇರಂದ ರಕ್ತ ಬರತ್ತತಿ, ದವಾಖಾನೆ ಪಟ್ನ ಹೋಗುನತ್ತ, ಆಂಬುಲೆನ್ಸ್ ಕರ್ ಫೋನ್ ಮಾಡ್ಯಾಕ.
2: ಅಯ್ಯೋ ಯವ್ವ ಏನಾಯ್ತು ಅಪ್ಪ, ಈ ತರ ಏನಾಯ್ತು? ಅದು ಕರಿ, ಅದೇನ್ ಲಘು ಲಘು ಬರ್ತೈತಿಲ್ಲ, ಅದೇನ್ ಗಾಡಿ ಆಂಬುಲೆನ್ಸ್ ಅಂತಾರಲ್ಲ, ಅದಕ್ಕ ಅದನ್ನ ಕರ್ಸಯ್ಯಪ್ಪ ಪಟ ಪಟ.

0: ಹುಷಾರದ ಇಲ್ಲಿ ಕಿವಿ ಒತ್ತಡಿ ಅಲ್ಲಿ ಹಾಕ್ರಿ, ಕಿವಿಯಾಗ ಅಲ್ಲಿ ತುರುಕ್ರಿ, ಹುಷಾರದಲ್ಲಿ ಅಲ್ಲಿ ಹಿಡ್ಕೋ, ಅಲ್ಲಿ ಹಿಡ್ಕೋ. ಅಟ್ಟೆಯವರು
1: ಏನ್ ಮಾಡಿದ್ರು ಕೇಳವಲ್ದಪ್ಪ, ನನಗ ಕಿವಿನೇ ಹೋಗ್ಬಿಡ್ತು, ಒಂಥರ ಜುಮ್ ಅನ್ನಂಗಿಲ್ವಿ.
0: ನೀರ್ ಕುಡ್ತೇನು, ನೀರ್ ಕುಡ್ತೇನು.
1: ಬೇಡಪ್ಪ, ಏನು ಬೇಡ, ನಂಗೆ ಆರಾಮಾದ್ರೂ ಸಾಕತ್ತಮ್ಮ. ನಮ್ಮ ಮದು ದಾಖಲೆ ಕರ್ಕೊಂಡವ್ರೆಪ್ಪ, ಕಿವಿನೇ ಕೇಳವಲ್ದಾಗಿತ್ತು ತಮ್ಮ.
0: ನೀರ್ ತುಂಬಬೇಕು, ನೀರ
1: ಏನ್ ಹಾಕತ್ತಿರಪ್ಪ, ಅವಾಗ ನೀರ್ ತಗೊಂಡ್ ಬರೋಪ್ಪ, ನನ್ ಕಿವಿನೇ ಕೇಳಲ್ದು ತಮ್ಮ. ಹಿಂಗ್ಯಾಕ್ ಮಾಡತ್ತಿರಪ್ಪ?
0: ಬತ್ ಆಂಬುಲೆನ್ಸ್ ಬರ್ತಾ. ಹಾಕ್ರಿ ಗಾಡಿ, ಹಾಕ್ರಿ
1: ಪಟ್ಟೆ ತಗೊಂಡ್ರಿ. ತಗೊಂಡ್ರಿ ಪಟ್ಟೆ. ಡಾಕ್ಟರ್ ಸಾಹೇಬ್ರ ಏನ್ ಮಾಡ್ತೀರಿ?
0: ಏನಾಯ್ತು, ಯಾಕೆ ಈ ಕಡೆ ಬಂದಿರ್ಲಿ? ಎಲ್ಲಾರು ಚೋರ್ನ ಬರತ್ತಿರ್ಲಿ, ಯಾಕೆ ಯಾಕೆ ಅವ್ರಿಗಿರಿ?
1: ಡಾಕ್ಟರ್ ಸಾಹೇಬ್ರೆ, ಅಪ್ಪ ಅಪ್ಪ ಅಪ್ಪ, ನಮ್ಮ ಅವಾಗ ಕಿವಿ ಒಳಗ ಏನೋ ಡಬ್ ಬಂದೈತಿ, ಕಿವಿನೇ ಕೆಡ್ಸೋಲ್ತ ನೋಡ್ರಿ ಅಪ್ಪ, ಒಂದ್ ಸ್ವಲ್ಪ ಏನಾಗಿತ್ತು ನೋಡ್ರಿ.
0: ಅಲ್ಲ, ರಕ್ತ ಬಂದಿದೆಯಲ್ಲ, ಮೊಬೈಲ್ ಇಂದ ಆಗಿದ್ದಾನೆ. ಅದು ಮೊಬೈಲ್ ಎಲ್ಲಿಟ್ಟಿದ್ರಿ? ಏನ್ ಆಟೋಮೆಟಿಕ್ ಬ್ಲಾಸ್ಟ್ ಆಯ್ತು ಅಥವಾ ಏನ್ ಮಾಡಿದ್ರಿ?
1: ಅದೇನೋ ಅಪ್ಪ, ಫೋನ್ ಮಾಡ್ಬೇಕಂತ ಹೇಳಿ ಚಾರ್ಜ್ ಹಿಡ್ಕೊಂಡನ ಮಾತಾಡಕಂತ ಚಾರ್ಜ್ ಇಲ್ಲತ್ತ, ಇಟ್ಟು ಎಲ್ಲಾ ಕತ್ತಿ ಆಗಿತ್ತು ನೋಡಪ್ಪ.
0: ಹೋ, ಇಲ್ಲೇ ತಪ್ಪೊಂದು, ಮೊಬೈಲ್ ನಿಂದ ಚಾರ್ಜ್ ಮಾಡುವಾಗ ಕಿವಿ ಹಿಡ್ಕೊಂಡು ಮಾತನಾಡಬಾರದು. ಅದು ಎಲೆಕ್ಟ್ರಿಕಲ್ ವೇಜ್ ಅಲ್ಲಿ ಹೋಗ್ತಾ ಇರ್ತಾವ, ಅವು ಬ್ಲಾಸ್ಟ್ ಆಗಿರ್ತಾವ, ಅದರಿಂದ ನಿಮ್ಮ ತಾಯಿಯವರ ಕಿವಿ ಪರದೆ ಹರಿದು ಹೋಗಿದೆ. ಅದಕ್ಕೆ ಆಪರೇಷನ್ ಮಾಡಬೇಕಾಗ್ತದ, ಒಂದಿಷ್ಟು ವೇಟ್ ಮಾಡಿ, ಅಮೌಂಟ್ ಇದ್ರೆ ಕೌಂಟರ್ ಅಮೌಂಟ್ ಕಟ್ಟಿ ಬನ್ನಿ.
1: ಅದೇನ್ ಮಾಡ್ತೀರಿ ಮಾಡ್ರಪ್ಪ, ಅದೇನ್ ರೊಕ್ಕ ತಗೋತೀರಿ ತಗೋರಿ, ಕಟ್ತೀವಪ್ಪ, ಏನ್ ಮಾಡ್ತೀರಿ ಜಲ್ಲಿ, ನಮ್ಮ ಅವಾಗ ಸರಿ ಮಾಡಿ ಕಳಿಸ್ರಿಪ್ಪ, ನಿಮ್ ಕೈ ಮುಗಿತೀವಿ ನೋಡ್ರಿ.
0: ಆಯ್ತಾಯ್ತಾಯ್ತು, ಗಾಬರಿ ಆಗಬೇಡಿ, ಆರಾಮ್ ಕೂತ್ಕೊಳ್ರಿ, ನೋಡ್ತೀವಿ ಏನಾಗದ. ಸ್ನೇಹಿತರೆ, ಮೊಬೈಲ್ ಚಾರ್ಜ್ ಹಾಕಿ ಮಾತನಾಡಬೇಡಿ, ಮಾತನಾಡಿದರೆ ಅವಘಡಗಳು ಸಂಭವಿಸುವಂತ ಸಂದರ್ಭಗಳಿರ್ತವೆ. ಆ ಸಂದರ್ಭಗಳಿಂದ ತಾವು ತಪ್ಪಿಸಿಕೊಳ್ಳಲು ಮೊಬೈಲ್ ಅನ್ನು ಚಾರ್ಜರ್ ದಿಂದ ತೆಗೆದು ತದನಂತರ 2 ನಿಮಿಷ ಬಿಟ್ಟ ನಂತರ ಮಾತನಾಡಿದರೆ ಏನೂ ಪ್ರಾಬ್ಲಮ್ ಆಗುವುದಿಲ್ಲ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ನಿರೂಪಣೆ ಗಂಗಾಧರ್ ಅಗಸರ್, ಇವರೊಂದಿಗೆ ಭಾಗವಹಿಸಿದವರು ಶ್ರೀಮತಿ ಎಎಂ ಕಸ್ತೂರಿ ಹಾಗೂ ಕುಮಾರಿ ಎಸ್ಆರ್ ಮಂಗಳೂರು.
2: ಈಗ ಕೇಳಿ ಒಂದು ನೀತಿ ಕಥೆ.

ಆತ್ಮೀಯ ಕೇಳುಗರಿಗೆಲ್ಲ ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ತುಂಬಾ ಕೇಳಲ್ಪಟ್ಟಿರುವಂತಹ ಕಥೆ ಇದು. ಒಂದು ದೊಡ್ಡದಾದ ಮನೆ, ಆ ಮನೆಯ ಮುಂಭಾಗದಲ್ಲಿ ಸಾಕಷ್ಟು ವಿಶಾಲವಾದ ಸ್ಥಳಾವಕಾಶ ಇತ್ತು. ಮನೆಯ ಮುಂದೆ ವಯಸ್ಸಾದ ತಂದೆ ಹಾಗೂ ಮಗ ಕುಳಿತಿದ್ರು. ತಂದೆ ತುಂಬಾ ದಿನಗಳ ಹಿಂದೆನೆ ನಿವೃತ್ತರಾಗಿದ್ರು. ಮಗ ದೊಡ್ಡದಾದ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕೈ ತುಂಬಾ ಸಂಬಳ, ದೊಡ್ಡದಾದಂತಹ ಮನೆ, ಮನೆಗೆ ತಕ್ಕಂಗೆ ನೌಕರರು ಹಾಗೆ ಮುಂತಾದ ಸೌಲಭ್ಯಗಳಿಂದ ಮನೆ ತುಂಬಿತ್ತು. ಹೀಗೆ ಅಪ್ಪ ಮಗ ಕುಳಿತಿರಬೇಕಾದ್ರೆ ಮನೆಯ ಎದುರುಗಡೆ ಇರೋ ಗಿಡದ ಮೇಲೆ ಬಂದು ಒಂದು ಕಾಗೆ ಕುಳಿತುಕೊಳ್ತು. ಆಗ ಆ ಅಪ್ಪ ಮಗನಿಗೆ ಹಿಂಗ್ ಕೇಳ್ದ, ಅದೇನು ಮಗ, ಸರಿಯಾಗಿ ಕಾಣಿಸ್ಲಿಲ್ಲ. ಪತ್ರಿಕೆಯನ್ನ ಓದ್ತಾ ಇದ್ದ ಮಗ, ಅಪ್ಪ ಅದು ಕಾಗೆ ಅಂತ ಹೇಳ್ದ. ಪಾಪ ವಯಸ್ಸಾದ ಅಪ್ಪನಿಗೆ ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಆ ಅಪ್ಪ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ದ ಮಗನಿಗೆ. ಮತ್ತೆ ಮಗ, ಕಾಗೆ ಕುಳಿತಿದೆ ಅಪ್ಪ ಅಂತ ಹೇಳ್ದ. ಆದ್ರೆ ತಂದೆ ಮತ್ತದೇ ಕೇಳಿದ್ರು. ಆಗ ಮಗನ ಸಹನೆಯ ಕಟ್ಟೆ ಬಹುಬೇಗನೆ ಒಡೆದೋಗ್ಬಿಡ್ತು. ಕಾಗೆ ಅಂತ ಹೇಳದ್ನಲ್ಲಪ್ಪ ಅಂತ ಗಟ್ಟಿ ದನಿಯಲ್ಲಿ ಹೇಳ್ದ. ಮತ್ತೆ ಅಪ್ಪ, ಏನು ಶಬ್ದ ಆದಂತಾಯ್ತಪ್ಪ, ಏನು ಅಂತ ಕೇಳ್ದೆ ಅಷ್ಟೇ ಅಂತ ಹೇಳ್ದಾಗ ಮಗನಿಗೆ ಎಲ್ಲಿಲ್ಲದ ಕೋಪ ಬಂತು. ಎದ್ ನಿಂತ್ಕೊಂಡು ಗಟ್ಟಿಯಾಗಿ, ಕಾಗೆ ಬಂದ್ ಕುಳಿತಿದೆ ಅಂತ ಹೇಳದ್ನಲ್ಲ, ಮೂರ್ ಬಾರಿ ಹೇಳ್ದೆ, ಅಷ್ಟು ಕೇಳಿಸ್ಲಿಲ್ವಾ, ಇನ್ನೆಷ್ಟು ಬಾರಿ ಹೇಳ್ಬೇಕು ಅಂತ ಜೋರಾಗಿ ಕಿರ್ಚಿ ಅಪ್ಪನಿಂದ ಸ್ವಲ್ಪ ದೂರ ಹೋಗಿ ಕುಳಿತುಕೊಂಡ. ಆಗ ಮಗನೊಂದಿಗೆ ಮರು ಮಾತನಾಡದೆ ಭಾರವಾದ ಮನಸ್ಸಿನಿಂದ ಎದ್ದು ನಿಧಾನವಾಗಿ ಮನೆಯೊಳಗೆ ಹೋದ. ಸ್ವಲ್ಪ ಸಮಯದ ನಂತರ ಮತ್ತೆ ಹೊರಗಡೆ ಬಂದ. ಆಗ ಆ ಅಪ್ಪನ ಕೈಯಲ್ಲಿ ಒಂದು ಹಳೆಯದಾದ ಡೈರಿ ಇತ್ತು. ಮಗು, ನಾನು ಇದು ತುಂಬಾ ವರ್ಷಗಳ ಹಿಂದೆ ಬರೆದಿರುವಂತಹ ಡೈರಿ, ದಯವಿಟ್ಟು ಈ ಪುಟವನ್ನ ಓದ್ತೀಯಾ ಅಂತ ಅಪ್ಪ ಕೇಳ್ದ. ಏನು ಅಪ್ಪ ತೋರಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಒಲ್ಲದ ಮನಸ್ಸಿದ್ರು ಓದ್ಲಿಕ್ಕೆ ಒಪ್ಕೊಂಡ ಮಗ. ಮಗ ಮನಸ್ಸಿನಲ್ಲಿನೇ ಓದ್ದ. ಆ ಪುಟದಲ್ಲಿ ಹಿಂಗ್ ಬರೆದಿತ್ತು, ಇವತ್ ನಾನು ಈಗ ತಾನೇ ಮಾತನಾಡ್ಲಿಕ್ಕೆ ಕಲ್ತಿರೋ ನನ್ನ ಮುದ್ದಾದ ಪುಟ್ಟದಾದ ಮಗನೊಂದಿಗೆ ಕುಳಿತಿದ್ದೆ. ಹೀಗೆ ಕುಳಿತಿರ್ಬೇಕಾದ್ರೆ ಅಲ್ಲಿಗೊಂದು ಕಾಗೆ ಬಂತು. ಆಗ ಮಗ, ಅದೇನಪ್ಪ ಅಂತ ಕೇಳ್ದ. ನಾನು ಅದು ಕಾಗೆ ಅಂತ ಉತ್ತರ ಕೊಟ್ಟೆ. ಅವನು ಮತ್ತೆ ಕಾಗೆ ಅಂತಂದ್ರೇನು ಅಂತ ಕೇಳ್ದ. ಅದಕ್ಕೆ ನಾನು ಅದೊಂದ್ ತರಹದ ಪಕ್ಷಿ ಅಂತ ಹೇಳ್ದೆ. ಅದು ಯಾಕೆ ಕಪ್ಪಾಗಿದೆ ಅಪ್ಪ ಅಂತ ಕೇಳ್ದ.

ಕೂಡ. ಅದಕ್ಕೆ ನಾನು ಕಾಗೆಗಳು ಕಪ್ಪಾಗಿನೇ ಇರ್ತವೆ ಅಂತ ಹೇಳಿದೆ. ಕಾಗೆ ಯಾವಾಗ್ಲೂ ಕಾ ಕಾ ಯಾಕಂತ ಇರ್ತದೆ ಅಪ್ಪ ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ದ ಮಗ. ಮತ್ತೆ ಅದಕ್ಕೆ ನಾನು ಹೌದು ಅದು ಯಾವಾಗ್ಲೂ ಕಾ ಕಾ ಅಂತ ಹೇಳಿನೆ ಕೂಗ್ತದೆ ಅಂತ ಉತ್ತರಿಸಿದೆ. ಆದ್ರೆ ಮತ್ತೆ ಮಗು ಪ್ರಶ್ನೆ ಮಾಡ್ತು, ಕಾಗೆಯ ಕುಕ್ಕು ಅಷ್ಟೊಂದು ಉದ್ದ ಯಾಕೆ? ಅವನು ಮತ್ತೆ ಕೇಳ್ದ, ನಾನು ಕಾಗೆ ಮಾಂಸಾಹಾರಿ ಆಗಿರೋದ್ರಿಂದ ಆಹಾರವನ್ನ ಕುಕ್ಕಿ ತಿನ್ನಲು ಗಟ್ಟಿಯಾದ ಕೊಕ್ಕು ಬೇಕು ಮಗು ಅಂತ ತಿಳಿಸೇಳ್ದೆ. ಹೀಗೆ ಮಗ ಸುಮಾರು ಪ್ರಶ್ನೆಗಳನ್ನ ಕೇಳ್ದ. ಅದಕ್ಕೆ ನಾನು ಹೆಮ್ಮೆಯಿಂದ, ನನ್ ಮಗ ಎಷ್ಟೊಂದು ಬುದ್ಧಿವಂತ, ಅವನು ಮುಂದೆ ತುಂಬಾ ಜಾಣನಾಗಿ ಒಬ್ಬ ದೊಡ್ಡ ಮನುಷ್ಯನಾಗ್ತಾನೆ ಅನ್ನೋ ಖುಷಿಯಲ್ಲಿ ಮಗ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಯಾವುದೇ ಬೇಸರ ಇಲ್ಲದೆ ಉತ್ತರಗಳನ್ನ ನೀಡಿದೆ ಅಂತ ಬರೆದಿತ್ತು. ಹೀಗೆ ತಂದೆ ಬರೆದ ಈ ಪದಗಳನ್ನ ಓದ್ತಾ ಇದ್ದ ಮಗನಿಗೆ ಕಣ್ಣಾಲಿಗಳು ತುಂಬಿಕೊಂಡು ಬಂತು. ಅಪ್ಪನಿಗೆ ಇವತ್ತು ಪ್ರಶ್ನೆ ಮಾಡಿದಾಗ ಗಟ್ಟಿಯಾಗಿ ಉತ್ತರಿಸಿದ ಕಾರಣಕ್ಕಾಗಿ ಮನಸ್ಸಿನಲ್ಲಿ ತುಂಬಾ ಬೇಸರ ಪಟ್ಕೊಂಡು ತಂದೆಯ ಹತ್ರಕ್ಕೆ ಬಂದು ತುಂಬಾ ವಯಸ್ಸಾಗಿರೋ ತಂದೆಯ ತೊಡೆ ಮೇಲೆ ತಲೆ ನಿಟ್ಟು ತನ್ನ ಬಾಲ್ಯದ ಕ್ಷಣಗಳಲ್ಲಿ ಕೆಲ ಕಾಲ ಕಳೆದು ಹೋದ. ಬಿಕ್ಕಿ ಬಿಕ್ಕಿ ಅತ್ತು ಮನಸ್ಸನ್ನ ಹಗುರ ಮಾಡಿಕೊಂಡ. ಹೀಗೆ ಕಣ್ಣು ಕಿವಿ ಮಂಕಾಗಿರೋ ತಂದೆ ತಾಯಿಗಳು ಅಜ್ಜ ಅಜ್ಜಿ ನಮ್ಮನಿನಲ್ಲೂ ಕೂಡ ಇದೇ ಇರ್ತಾರೆ. ವಯಸ್ಸಾದ್ಮೇಲೆ ದೇಹಕ್ಕೆ ಬಂದು ಒದಗೋ ವೃದ್ಧಾಪ್ಯವು ಎಲ್ಲರ ಜೀವನದಲ್ಲೂ ಕೂಡ ಇದ್ದೇ ಇರ್ತದೆ. ಅಷ್ಟೇ ಏಕೆ, ಹೀಗೆ ಎಲ್ಲಾ ವೃದ್ಧರೊಂದಿಗೂ ನಾವು ಸ್ವಲ್ಪ ಸಹನೆಯಿಂದ ವರ್ತಿಸಬೇಕಾಗ್ತದೆ. ನಾವು ಸ್ವಲ್ಪ ಅವ್ರು ಹೇಳೋ ಮಾತುಗಳನ್ನ ಕೇಳೋ ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರ ಕೊಡಬೇಕಾಗ್ತದೆ. ಹೀಗೆ ಹುಟ್ಟಿದ ಮನುಷ್ಯನಿಗೆ ವೃದ್ಧಾಪ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಮುಂದೊಂದಿನ ನಾವು ಕೂಡ ವೃದ್ಧರಾಗೋರೆ ಅಲ್ವೇ? ಹಂಡೆಲೆ ಉದುರುವಾಗ ಹಸಿರೆಲೆ ನಗ್ತಾ ಇತ್ತು ಅನ್ನೋ ಮಾತುಗಳು ಕೆಲವೊಂದ್ಸಾರಿ ನಮ್ಮ ಮನನೊಂದ ವೃದ್ಧ ಹೃದಯಗಳು ಆಡ್ತಾನೆ ಇರ್ತವೆ. ಅದಕ್ಕೆಲ್ಲ ನಾವು ಆಸ್ಪದ ಮಾಡಿ ಕೊಡ್ಲೇಬಾರ್ದು. ಹಸಿರೆಲೆ ಇದ್ದವರು ನಾವು ಕೂಡ ಒಂದಿನ ಇಲ್ಲ ಒಂದಿನ ಹಣ್ಣೆಲೆ ಆಗಿಯೇ ಆಗ್ತೀವಿ. ಅದಕ್ಕಾಗಿ ನಾವು ನಮ್ಮ ಹಿರಿಯರೊಂದಿಗೆ, ನಮ್ಮ ವೃದ್ಧ ತಂದೆ ತಾಯಿ ಅಜ್ಜ ಅಜ್ಜಿಯರೊಂದಿಗೆ ಅವರು ಇರುವಷ್ಟು ಕಾಲ ನಮ್ಮೊಂದಿಗೆ ಸುಖವಾಗಿ ನಮ್ಮಿಂದ ಯಾವುದೇ ಬೇಸರದ ಮಾತುಗಳನ್ನ ಕೇಳದೆ ಕುಟುಂಬದ ನಮ್ಮ ಹಿರಿಯ ಬೇರುಗಳು ತಮ್ಮ ಸಂಧ್ಯಾ ಕಾಲವನ್ನ ಸಂತೋಷದಿಂದ ಕಳೀಬೇಕು ಅನ್ನೋದು ಈ ಕಥೆಯ ಆಶಯ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
3: ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಕ್ತಿ ಗೀತೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ

0: ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಜನಪದ ಗೀತೆ

0: ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ ಹಾಗೂ ಚಿತ್ರಗೀತೆಯನ್ನು ಕೇಳಿದ್ರಿ. ಸಮಯ 9:30. ಚಿತ್ರಗೀತೆಗಳು.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
4: ಅಕ್ಕ, ಕೆಲಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೆಬ್ಬುಲಿ, ಲವ್ಗುರು, ರ್ಯಾಂಬೋ, ಪ್ರೇಮ ಖೈದಿ, ಗೂಗ್ಲಿ, ಆಕಸ್ಮಿಕ ಹಾಗೂ ಚಕ್ರವರ್ತಿ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಬೆಳಗಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 10 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು, ಎಂಥ ಮಾತು ನೀನು ಕೇಳಿದೆ.
0: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ. ಇಂದು ವಿಶ್ವ ಜೈವಿಕ ಇಂಧನ ದಿನ. ಸಾಂಪ್ರದಾಯಿಕ ಪಳಿಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಪಳಿಯುಳಿಕೆಯೇತರ ಶುದ್ಧ ಹಸಿರು ಇಂಧನಗಳನ್ನು ಉತ್ತೇಜಿಸಲು 10 August ವಿಶ್ವ ಜೈವಿಕ ಇಂಧನ ದಿನವನ್ನಾಗಿ ಆಚರಿಸಲಾಗುತ್ತದೆ.

0: ನನ್ನ ಪ್ರೀತಿಯ ಹುಡುಗಿ ಚಿತ್ರಕ್ಕಾಗಿ ಸುರೇಶ್ ಪೀಟರ್ ಮತ್ತು ಬಿ ಜಯಶ್ರೀ ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ನಾಗದಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ಮನೋಮೂರ್ತಿ.
1: ಇಂಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಇಂಧನ ದಿನ. ಈ ದಿನದ ಮುಖ್ಯ ಉದ್ದೇಶ ಅಂದರೆ ನವೀಕರಿಸಬಹುದಾದ ಇಂಧನ ಮೂಲಗಳ ಬಳಕೆಗೆ ಒತ್ತು ಕೊಡೋದು. ಅದಕ್ಕಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಇದನ್ನು ಆಚರಿಸಲು ಪ್ರೇರಣೆ ನೀಡ್ತಾ ಇದೆ. 1893 ಜರ್ಮನ್ ಸಂಶೋಧಕ ಸರ್ ರುಡಾಲ್ಫ್ ಡೀಸೆಲ್ ಕಡಲೆಕಾಯಿ ಮತ್ತು ಕಡಲೆಕಾಯಿ ಎಣ್ಣೆಯಿಂದ ಯಾಂತ್ರಿಕವಾಗಿ ಇಂಜಿನನ್ನು ಯಶಸ್ವಿಯಾಗಿ ಚಲಾಯಿಸಿದ ದಿನವನ್ನು ಗೌರವಾರ್ಥವಾಗಿ ನೆನಪು ಮಾಡಿಕೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಇಂದು ವಿಶ್ವ ಜೈವಿಕ ಇಂಧನ ದಿನ. ಚೂರಿ ಚಿಕ್ಕಣ್ಣ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ.

0: ಸುಟಿ ಈ ಗಂಡು ನಿನಗಿಂತ ಘಾಟಿ ಯಾ ಮೇಡಂ
1: ಜೈವಿಕ ಇಂಧನ ಬಯೋಡೀಸೆಲ್ ಇದು ಒಂದು ನವೀಕರಿಸಬಹುದಾದ ಇಂಧನವಾಗಿದ್ದು ಸಸ್ಯಜನ್ಯ ತೈಲಗಳು ಪ್ರಾಣಿಜನ್ಯ ಕೊಬ್ಬುಗಳು ಮತ್ತು ಬಳಸಿದ ಅಡುಗೆ ಎಣ್ಣೆಯಂತಹ ಮೂಲಗಳಿಂದ ತಯಾರಿಸಲಾಗುತ್ತದೆ. ಇದನ್ನು ಡೀಸೆಲ್ ಇಂಜಿನ್ಗಳಲ್ಲಿ ಸಾಂಪ್ರದಾಯಿಕ ಡೀಸೆಲ್ಗೆ ಪರ್ಯಾಯವಾಗಿ ಅಥವಾ ಅದರೊಂದಿಗೆ ಮಿಶ್ರಣ ಮಾಡಿ ಕೂಡ ಇದನ್ನು ಬಳಸಬಹುದಾಗಿದೆ. ಆಪ್ತಮಿತ್ರ ಚಿತ್ರಕ್ಕಾಗಿ ಹರಿಹರನ್ ಮತ್ತು ಗುರು ಕಿರಣ್ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಗುರು ಕಿರಣ್.

ಭಾರತದಲ್ಲಿ ಪರ್ಯಾಯ ಮತ್ತು ನವೀಕರಿಸಬಹುದಾದ ಇಂಧನ, ಈ ಮೂಲಗಳ ಅಭಿವೃದ್ಧಿಗೆ ಜೈವಿಕ ಡೀಸೆಲ್ ಇದೆಯಲ್ಲ, ಇದು ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದೆ ಅಂತಲೇ ಹೇಳಬಹುದು. ಭಾರತವು ತನ್ನ ಇಂಧನ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಸ್ವಚ್ಛ ಇಂಧನದ ಬಳಕೆಯನ್ನು ಉತ್ತೇಜಿಸಲು ವಿವಿಧ ಪರ್ಯಾಯ ಇಂಧನಗಳ ಮೂಲಗಳತ್ತ ಬಹಳಷ್ಟು ಗಮನ ಹರಿಸುತ್ತಿದೆ. ಆ ಮೂಲಕ ಅಭಿವೃದ್ಧಿಯತ್ತ ತಾಪುಗಲು ಹಾಕ್ತಾ ಇದೆ ನಮ್ಮ ದೇಶ. ಬೊಂಬಾಟ್ ಬ್ರದರ್ಸ್ ಚಿತ್ರಕ್ಕಾಗಿ ಅಜಯ್ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಗೀತೆ

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಅಂತಾರಾಷ್ಟ್ರೀಯ ಜೈವಿಕ ಇಂಧನ ಬಯೋಡೀಸೆಲ್ ಈ ದಿನ ಸ್ವಚ್ಛ ಇಂಧನ, ನವೀಕರಿಸಬಹುದಾದ ಶಕ್ತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಹತ್ವವನ್ನು ನೆನಪು ಮಾಡಿಕೊಡುತ್ತದೆ, ಅದರ ಮಹತ್ವವನ್ನು ತಿಳಿಸುತ್ತದೆ. ಭವಿಷ್ಯದ ಪೀಳಿಗೆಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ನಮ್ಮ ಇಂಧನದ ಅಗತ್ಯಗಳನ್ನು ಪೂರೈಸಲು ಪರ್ಯಾಯ ಮಾರ್ಗಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯತೆಯನ್ನು ಈ ದಿನ ನಮಗೆ ಒತ್ತಿ ಒತ್ತಿ ಹೇಳುತ್ತದೆ. ನವೀಕರಿಸಬಹುದಾದ ಇಂಧನವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ. ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಆದಷ್ಟು ಕಡಿಮೆ ಮಾಡೋಣ ಮತ್ತು ಸ್ವಚ್ಛ ಹಾಗೂ ಸುಸ್ಥಿರ ಭವಿಷ್ಯವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಕೈಜೋಡಿಸೋಣ. ಸಾಗರ್ ಚಿತ್ರಕ್ಕಾಗಿ ಗುರು ಕಿರಣ್, ಶಬಿತಾ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಗುರು ಕಿರಣ್.

ಸಮಯ ಸರಿಯಾಗಿ 10:30. ಇದು ಆಕಾಶವಾಣಿ ಬೆಂಗಳೂರು. ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಹಮ್ ಆಪ್ಕೆ ಹೇ ಕೌನ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ದೇವ್ ಕೊಯ್ಲಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಮ್ ಲಕ್ಷ್ಮಣ್.

ಜುಡಾಯಿ ಚಿತ್ರಕ್ಕಾಗಿ ಅಲ್ಕಾ ಯಜ್ಞಿಕ್ ಮತ್ತು ಹರಿಹರನ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ನದೀಮ್ ಶ್ರವಣ್.

ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಇದುವರೆಗೆ ಕೇಳಿದಿರಿ. ಸಮಯ ಸರಿಯಾಗಿ 11 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಗಾಯಕರು ಎಸ್ ಜಾನಕಿ ಮತ್ತು ಮನೋ, ಕೆವಿ ರಾಜು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಚಕ್ರವ್ಯೂಹ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಎಸ್ ಜಾನಕಿಯವರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಶಂಕರ್ ಗಣೇಶ್.

0: ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಉಪೇಂದ್ರ ಕುಮಾರ್ ರಾಗ ಸಂಯೋಜನೆ ಮಾಡಿದ್ದ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನ ಅವರು ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಚಿತ್ರ ರವಿಚಂದ್ರ.
1: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು. ಪ್ರತಿದಿನ ಸಂಜೆ 5:30 ಗಿರ್ಮಿಟ್ ಚಳಿ.

ಅಂಜದ ಗಂಡು ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿ ಆರ್ ಛಾಯಾ. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ.

ಹೊಂಬಿಸಿಲು ಚಿತ್ರಕ್ಕಾಗಿ ಗೀತಾಪ್ರಿಯ ಅವರು ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ಸ್ವರ ಕಲ್ಪನೆ ಮಾಡಿರುವ ಗೀತೆ. ಗಾಯಕರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಧರ್ಮಸೆರೆ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಚಂದನದ ಗೊಂಬೆ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ರಾಜನ್ ನಾಗೇಂದ್ರ ರಾಗ ಸಂಯೋಜನೆ ಮಾಡಿರುವ ಗೀತೆ. ಗಾಯಕರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
3: ಗಂಧರ್ವ ಗಿರಿ ಚಿತ್ರಕ್ಕಾಗಿ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಪಿ ಶೈಲಜಾ ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಎರಡು ಕನಸು ಚಿತ್ರಕ್ಕಾಗಿ ವಾಣಿ ಜಯರಾಮ್ ಮತ್ತು ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಚಿವದಿಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರು ಹಾಡಿದ ಅಲೆಮಾರಿ ಚಿತ್ರದಿಂದ ಇದ್ದ ಗೀತೆಯನ್ನು ಕೇಳಿದ್ರಿ. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದಾಗಿತ್ತು.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂ ಎಸ್ ವಿನಾಯಕ.

ಕಾವ್ಯ ಕಲಾವಿಲಾಸಿಗಳೇ, ಈಗಾಗಲೇ ನೀವು ಹಿಂದಿನ ಕಥೆಯಲ್ಲಿ ಕೇಳಿರುವಂತೆ ಚಂದ್ರಹಾಸ ದುಷ್ಟಬುದ್ಧಿ ಕೊಟ್ಟಿರುವಂತಹ ಪತ್ರವನ್ನು ಅವನ ಮಗನಿಗೆ ಕೊಡಲೆಂದು ತೆಗೆದುಕೊಂಡು ಬಂದು ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಪರಿಶ್ರಾಂತನಾಗಿ ಮಲಗಿದ್ದಾನೆ. ಅಲ್ಲಿಂದ ಮುಂದೆ ಏನಾಯಿತು ಅನ್ನುವುದನ್ನು ಇಂದಿನ ಕಾವ್ಯವಾಚನದಲ್ಲಿ ಕೇಳೋಣ.

ಅರ್ಜುನನಿಗೆ ನಾರದರು ಈ ಕಥೆಯನ್ನು ಮುಂದುವರಿಸಿ ಹೇಳುತ್ತಾ ಹೋಗುತ್ತಾರೆ. ಅರ್ಜುನ, ಈ ರೀತಿ ಚಂದ್ರಹಾಸ ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನಾದ ಕುಂತ್ರ ಎಳೆನಂದ್ರಂಗೆ ಚಂಪಕಮಾಲಿನಿ ಅಂತ ಒಬ್ಬ ಮಗಳಿದ್ದಾಳೆ. ಅವಳ ಗೆಳತಿ ಈ ದುಷ್ಟಬುದ್ಧಿಯ ಮಗಳಾದಂತಹ ವಿಷಯ. ಅವರಿಬ್ಬರೂ ಸಹ ತಮ್ಮ ಗೆಳತಿಯರೊಡನೆ, ಬೇಸಿಗೆಯ ಕಾಲ ಬೇರೆ, ವಸಂತ ಋತು ಬಂದಿದೆ, ಆದ್ದರಿಂದ ಎಲ್ಲರೂ ಸಹ ವಿಹಾರಕ್ಕೆ ಹೋಗೋಣ ಅಂತ ಹೇಳಿ ವನವಿಹಾರ ಜೊತೆಗೆ ಜಲಕ್ರೀಡೆ ಇವೆರಡನ್ನು ನೆಪ ಮಾಡಿಕೊಂಡು ಇದೇ

ಆ ಸ್ತ್ರೀಯರ ಹಾವ ಭಾವ ವಿಲಾಸ ವಿಭ್ರಮವನ್ನ ಲಕ್ಷ್ಮೀಶ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಸ್ತ್ರೀಯರೆಲ್ಲ ಬಂದಿರುವ ವರ್ಣನೆಯನ್ನ ಮಾಡುತ್ತಾ ಇದ್ದಾನೆ ಮುಂದಿನ ಪದ್ಯಗಳಲ್ಲಿ. ವಿಶಾಲವಾದಂತಹ ತಾವರೆಯ ದಳದಂತಹ ಕಣ್ಣುಗಳುಳ್ಳ ಆ ಕೋಮಲೆಯರು, ಅವರ ನಡುವಂತೂ ಒಪ್ಪಿಡಿ ಒಂದು ಹಿಡಿಯಷ್ಟು ತುಂಬಾ ತೆಳ್ಳನೆಯ ಸೊಂಟ ಉಳ್ಳ ಆ ಬಾಲಕಿಯರು, ಸೊಗಸಾದ ಹೊಳೆ ಹೊಳೆಯುವಂತಹ ಹಲ್ಲು, ಹೊಳೆಯುವಂತಹ ಕೆನ್ನೆ, ಉತ್ತಮವಾದ ದೇಹ ಸೌಷ್ಠವವನ್ನು ಹೊಂದಿದ್ದಾರೆ ಈ ವಿಲಾಸಿನಿಯರು. ಅವರ ತಲೆ ಕೂದಲು ಒಂದು ಮಾರಿನಷ್ಟು ಉದ್ದವಾಗಿದೆ. ಇಂತಹ ಚೆಲುವಿನ ಸುಂದರಿಯರು ಎಲ್ಲರೂ ಸಹ ವನವಿಹಾರಕ್ಕೆ ಮತ್ತು ಜಲಕ್ರೀಡೆಗಾಗಿ ಅಲ್ಲಿ ಬಂದಿದ್ದಾರೆ. ಅವರೆಲ್ಲ ಹೇಗಿದ್ರು ಕವಿಯ ವರ್ಣನೆಯಲ್ಲಿಯೇ ಕೇಳೋಣ.

ಕವಿ ಅವರ ಸೌಂದರ್ಯವನ್ನ ಅನೇಕ ವಿಶೇಷಣಗಳಿಂದ ಬಣ್ಣಿಸುತ್ತಾನೆ. ಅವರ ಧ್ವನಿ ಕೀರವಾಣಿ, ಗಿಳಿಯಂತೆ ಸೊಗಸಾದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಅವರ ತಲೆ ಕೂದಲು ಕಪ್ಪಾದಂತಹ ಹಾವಿನ ಹಾಗೆ ದೀರ್ಘವಾಗಿದೆ. ಮದಿಸಿದ ಆನೆಯ ಹಾಗೆ ನಡೀತಾ ಇದ್ದಾರೆ. ಮನ್ಮಥನೆ ಇವರ ಸಿರಿ ಸಂಪತ್ತು ಅನ್ನುವ ಹಾಗೆ ಬರ್ತಾ ಇದ್ದಾರೆ. ಅವರ ಮೈಬಣ್ಣ ಚಿನ್ನದ ಹಾಗೆ ಫಳಫಳ ಅಂತ ಹೊಳಿತಾ ಇದೆ. ಕಮಲದ ದಳದಂತೆ ಕಣ್ಣುಗಳು, ಕಳವೆತ್ತ ಕಾಮಿನಿಯರು ಹೀಗೆ ಬರ್ತಾ ಇದ್ದಾರೆ. ಇವರು ಕೈಗೆ ರತ್ನದ ಕಂಕಣಗಳನ್ನ, ಕಾಲಿಗೆ ಚಿನ್ನದ ಬಳೆಗಳನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಇವರು ಕನಕಮಣಿ ನಿಗಳಯ್ಯರ್. ಅವರ ಮುಖ ಫಳಫಳ ಅಂತ ಹೊಳಿತಾ ಇದೆ. ಅವರ ಹಲ್ಲು ಎಷ್ಟು ಚೆಲುವಾಗಿದೆ ಅಂತಂದ್ರೆ ವಜ್ರದಂತೆ ಹೊಳಪಿರುವಂತಹ ಹಲ್ಲುಗಳನ್ನು ಹೊಂದಿದ್ದಾರೆ. ಅಂದ್ರೆ ಅವರು ಯುವತಿಯರು ಅನ್ನೋದಕ್ಕೆ ಕವಿ ಕೊಡುವ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಬಾಲ್ಯ ಕಳೆದಿದೆ, ಹುಡುಗಾಟ ಕಳೆದಿದೆ, ಇನ್ನು ಉಳಿದಿರೋದು ಯಾವುದು ಅಂತಂದ್ರೆ ಮುಪ್ಪು ಮಾತ್ರ ಉಳಿದಿದೆ. ಕಳೆದು ಉಳಿದ ರನ್ನೆಯರ್ ಕಾಂತಿ ಸಂಪನ್ನೆಯರ್ ಅಂತಹ ಉದ್ಯಾನವನಕ್ಕೆ ನಡೆ ತಂದರು.

ಚಂಪಕ ಮಾಲಿನಿ ಹಾಗೂ ಅವಳ ಆತ್ಮಸಖಿಯಾದಂತಹ ವಿಷಯ ಹಾಗೂ ಅವಳ ಜೊತೆಗಿರುವಂತಹ ಅನೇಕ ಸಖಿಯರು ಎಲ್ಲರೂ ಸಹ ಆ ಉದ್ಯಾನವನದಲ್ಲಿ ತಿರುಗಾಡ್ತಾ ಇದ್ದಾರೆ. ಅವರ ತಿರುಗಾಟವನ್ನು ನೋಡಿ ಅಲ್ಲಿರುವಂತಹ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಜೊತೆಗೆ ಅಲ್ಲಿರುವಂತಹ ಗಿರಡ ಮರಗಳು ಸೋಲನ್ನು ಒಪ್ಪಿಕೊಂಡು ಬಿಟ್ಟು ಅಲ್ಲಿ ಬಂದಿರುವಂತಹ ಆ ಸಖಿಯರ, ಆ ಅಂಗನೆಯರ ಅಡಿಗೆ ತಳಿರು ಚಿಗುರು, ಇಂತಹ ಕೋಮಲತೆ, ಇಂತಹ ಸುಂದರವಾದಂತಹ ಬಣ್ಣ ನನ್ನಲ್ಲಿ ಇಲ್ಲ ಅಂತ ಸೋಲನ್ನು ಒಪ್ಪಿಕೊಂಡು ಬಿಡ್ತು. ಅದೇ ರೀತಿ ಅವರ ತುಟಿಗಳಿಗೆ ತೊಂಡೆಯ ಹಣ್ಣು ಇಷ್ಟು ಕೆಂಪು ನನ್ನಲ್ಲಿ ಇಲ್ಲ ಅಂತ ಹೇಳಿ ತಾನು ಮುಖವನ್ನು ಬಾಡಿಸಿತು. ತಾವರೆ ಇವರ ಮುಖವನ್ನು ನೋಡಿ ನಾನಿಷ್ಟು ಚೆನ್ನಾಗಿ ಅರಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶರಣಾಗತವಾಯಿತು. ಅವರ ಸ್ತನಗಳ ಗಾತ್ರವನ್ನು ನೋಡಿ ಬೇಲದ ಕಾಯಿ ನಾನು ಈ ರೀತಿ ಇಲ್ಲ ಅಂತ ಒಪ್ಕೊಳ್ತು. ಅವರ ಕಣ್ಣಿನ ಚೆಲುವಿಗೆ ನೈದಿಲೆ ತಲೆಬಾಗಿತ್ತು. ಅವರ ನಯವಾದ ತೊಡೆಗಳಿಗೆ ಬಾಳೆ ತನ್ನ ಸೋಲನ್ನು ಒಪ್ಪಿಕೊಂಡಿದೆ. ಅದೇ ರೀತಿ ಎಳೆ ಬಳ್ಳಿ ಮೈಗೆ, ಅಂತಹ ಸುಂದರವಾದ ನೀಳವಾದಂತಹ ಮೂಗಿಗೆ ಸಂಪಿಗೆ, ಅವರ ನಗೆಗೆ ಮಲ್ಲಿಗೆ, ಅವರ ಹಲ್ಲಿಗೆ ಮೊಲ್ಲೆಯ ಹೂವು, ಅವರ ಮುಂಗುರುಳುಗಳಿಗೆ ತಲೆ ಕೂದಲಿನ ಕರಿಯ ಬಣ್ಣಕ್ಕೆ ದುಂಬಿ, ಅವರ ನುಡಿಗೆ ನವಿಲು, ಅವರ ನಡೆಗೆ ಹಂಸ, ಅಷ್ಟೇಕೆ ಅವರ ಸುಂದರವಾದ ಇಂಪಾದ ಧ್ವನಿಯ ಇಂಚರಕ್ಕೆ ಕೋಗಿಲೆಗಳು ಗಿಳಿಗಳು ಸಹ ಸೋತು ಹೋದವು. ಹಾಗಾಗಿ ಸೋತು ಅವರ ಅವಯವಗಳಲ್ಲಿ, ಅವರ ಅಂಗಾಂಗಗಳಲ್ಲಿ ನೆಲೆಸಿದವು ಅಂತ ಅಂದಮೇಲೆ ಸ್ತ್ರೀಯರಿಗೆ ಸೋಲ್ದೇ ಇರೋರು ಯಾರು ಅಂತ ಹೇಳಿ ಕವಿ ವಿಶಿಷ್ಟವಾಗಿ ವರ್ಣನೆ ಮಾಡ್ತಾನೆ ಈ ಪದ್ಯದಲ್ಲಿ.

0: ಕ್ರೀಡೆಗೆ ಅಂಗಜನ ಸೊಕ್ಕಾನೆಗಳ ತೆರದೊಳು.
1: ಆ ಯೌವನದಿಂದ ಕೂಡಿರುವಂತಹ ಹೆಣ್ಣು ಮಕ್ಕಳು ಉಪವನ ಅಂದ್ರೆ ಉದ್ಯಾನವನಕ್ಕೆ ಬಂದು ಅಲ್ಲಿ ಅನೇಕ ರೀತಿಯ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ. ಹಕ್ಕಿಗಳ ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದಾರೆ, ಅದೇ ರೀತಿ ಆ ಪ್ರಾಣಿಗಳ ನಡೆಯನ್ನ ಅನುಕರಣೆಯನ್ನು ಮಾಡ್ತಾ ಅನೇಕ ವಿಧವಾದ ಚೇಷ್ಟೆಗಳಿಂದ ಭುಲ್ಲವಿಸ್ತಾ ಇದ್ದಾರೆ. ಭುಲ್ಲವಿಸೋ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವನಿಜಾತ ಅಂತಂದ್ರೆ ಭೂಮಿಯಲ್ಲಿ ಬೆಳೆದವು ಮರಗಳು ಅಂತ. ಸಾಮಾನ್ಯವಾಗಿ ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ, ಗಿಡಗಳು ಮರಗಳು ಹೂ ಬಿಡ್ಲಿಲ್ಲ ಅಂದ್ರೆ ಚಿಗುರ್ಲಿಲ್ಲ ಅಂತಂದ್ರೆ ಯುವತಿಯರು ಅದಕ್ಕೆ ಕಾಲಿನಿಂದ ಒದ್ದರೆ ಅಥವಾ ತಮ್ಮ ಕಾಲನ್ನು ಸ್ಥಾಕಿಸಿದ್ರೆ ಕೈಯಿಂದ ಮುಟ್ಟಿದ್ರೆ ಅವುಗಳಲ್ಲಿ ಚಿಗುರು ಉಂಟಾಗತ್ತೆ, ಹೂಗಳು ಅರಳ್ತವೆ ಅಂತ. ಇದನ್ನು ದೋಹದ ಕ್ರಿಯೆ ಅಂತ ಹೇಳಿ ಕಾಳಿದಾಸ ಮಾಲವಿಕಾಗ್ನಿಮಿತ್ರ ಮುಂತಾದ ನಾಟಕಗಳಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಕವಿ ಇದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಬಳಸ್ಕೊಳ್ತಾ ಇದ್ದಾನೆ ನೋಡಿ. ಕಂಡ ಕಂಡ ಅವನಿ ಜಾತಂಗಳಂ ಚಿಗುರಿಸಿದರು, ಒಡನೆ ಪೂ ತೋರಿಸಿದರು. ಇವ್ರು ಬಂದು ಅವುಗಳು ಮುಟ್ಟುತ್ತಿರ್ಲಿಕ್ಕೆ, ಅವುಗಳನ್ನು ಕಾಲಿನಿಂದ ತಾಡಿಸಿರ್ತಿರ್ಲಿಕ್ಕೆ ಅವುಗಳೆಲ್ಲವೂ ಸಹ ರೋಮಾಂಚನಗೊಂಡು ಅವುಗಳಲ್ಲಿ ಹೂವುಗಳನ್ನ ಚಿಗುರುಗಳನ್ನ ತಳೆದವು. ಅಲ್ಲಿ ಬಿಟ್ಟಿರುವಂತಹ ಹೂವುಗಳನ್ನ ತಮಗೆ ಯಾವ್ಯಾವ ಹೂವು ಬೇಕೋ ಅದನ್ನು ಕಿತ್ಕೊಳ್ತಾ ಇದ್ದಾರೆ. ಅಲ್ಲಿ ಇರುವಂತಹ ಉಪವನದ ಮಧ್ಯದಲ್ಲಿ ಇರುವಂತಹ ಸರೋವರದಲ್ಲಿ ಇಳಿತಾ ಇದ್ದಾರೆ. ಕವಿ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ತುಂಬಾ ಚೆಲುವೆಯರಾದ ಇವರು ಸರೋವರದಲ್ಲಿ ಇಳಿದಿದ್ದು ಹ್ಯಾಕೆ ಕಾಣಿಸ್ತಪ್ಪ ಅಂತಂದ್ರೆ, ಮನ್ಮಥನ ಸೊಕ್ಕಿದ ಆನೆಗಳೇ ನೀರಿನಲ್ಲಿ ಇಳಿತಾ ಇದೆಯೇನೋ ಎನ್ನುವ ಹಾಗೆ ಉಪಮೆಯ ಮೂಲಕ ಉಪಮಾಲೋಲನಾದಂತಹ ಲಕ್ಷ್ಮೀಶ ವರ್ಣಿಸ್ತಾ ಇದ್ದಾನೆ ಈ ಪದ್ಯದಲ್ಲಿ. ಅವರು ನೀರಾಟವನ್ನ ಆಡ್ತಾ ಇದ್ದಾರೆ.

ಎಲ್ಲರೂ ಸಹ ಆ ಸರೋವರದಲ್ಲಿ ಇಳಿದು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕವಿ ಭ್ರಾಂತಿಮಾನ ಅನ್ನೋ ಅಲಂಕಾರದ ಮೂಲಕ ಇದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಆ ಸ್ತ್ರೀಯರಿಗೂ ಈ ಸರೋವರಕ್ಕೂ ಏನು ವ್ಯತ್ಯಾಸ ಇರಲಿಲ್ಲ ಅಂತ. ಅದಕ್ಕೆ ಅವನು ಕೊಡ್ತಕ್ಕಂಥ ಹೋಲಿಕೆ ನೋಡಿ ಹೇಗಿದೆ, ನೀರಿ ಕುರುಳುಗಳೇ ತುಂಬಿಗಳು, ಅವರ ಸುಂದರವಾದಂತಹ ತಲೆಯ ಮೇಲೆ ಕಾಣ್ತಾ ಇರುವಂತಹ ಮೆರಿತಾ ಇರ್ತಕ್ಕಂತಹ ಮುಂಗುರುಳುಗಳೇ ತುಂಬಿಗಳು, ಹೊಳೆ ಹೊಳೆಯುವಂತಹ ಲೋಚನ ಕಣ್ಣೇ ಮರಿ ಮೀನುಗಳು, ಮುಖವೇ ತಾವರೆಯ ಅಲರ್ ಹೂವಿನ ಹಾಗೆ ಕಾಣಿಸ್ತಾ ಇದೆ, ಅವರ ಹೊಟ್ಟೆಯ ಮೇಲೆ ಮೂಡಿರುವಂತಹ ಮಡಿಕೆಗಳ ನೀರಿನ ಅಲೆಯ ಹಾಗೆ ಕಾಣಿಸ್ತಾ ಇದೆ, ಅವರ ಕುತ್ತಿಗೆ ಕಂಧರ ಅಂದ್ರೆ ಕುತ್ತಿಗೆ, ಆ ಕುತ್ತಿಗೆಯೇ ಶಂಖದಾಗೆ ಕಾಣಿಸ್ತಾ ಇದೆ, ಅವರ ಸ್ತನಗಳೇ ಕಮಲದ ಮೊಗ್ಗುಗಳಾಗಿದೆ, ಅವರ ದೇಹದ ಮೇಲೆ ಬೆಳೆದಿರುವಂತಹ ಪಳಪಳ ಅಂತ ಹೊಳಿತಾ ಇರುವಂತಹ ಕೂದಲುಗಳೇ ಮರಳಿನ ಹಾಗೆ, ಅವರ ದೇಹವೇ ತಿಳಿ ನೀರಿನ ಕಾಂತಿಯಾಗಿದೆ. ಅಷ್ಟೇ ಅಲ್ಲ, ದೇಹದ ಮಧ್ಯದಲ್ಲಿ ಕಾಣುವಂತಹ ಒಂದು ಗೆರೆ ಕಮಲದ ದಂಟಿನ ಹಾಗೆ ಕಾಣಿಸ್ತಾ ಇದೆ. ಆದ್ರಿಂದ ಇವರಿಗೂ ಆ ಸರೋವರಕ್ಕೂ ಭೇದವೇ ಇಲ್ಲ ಎನ್ನುವಂತೆ ಅಭೇದ ರೂಪಕದಿಂದ ಕವಿ ಈ ಸ್ತ್ರೀಯರನ್ನು ಎಲ್ಲರನ್ನು ಸಹ ನದಿಗೆ ಹೋಲಿಸಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರೆಲ್ಲ ಜಲಕ್ರೀಡೆಯನ್ನು ಆಡ್ತಾ ಇದ್ದಾರೆ. ಮುಂದೇನಾಯಿತು ಅನ್ನೋದಕ್ಕೆ ಕೇಳೋಣ.

ಅವರ ನೀರಾಟವನ್ನು ಕವಿ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಭಂಗಪದ ಯಮಕ ಎನ್ನುವ ಅಲಂಕಾರ ಶ್ಲೇಷಾಲಂಕಾರದ ಮೂಲಕ ಅವರ ನೀರಾಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಅವರ ಮೇಲುದ ಮೇಲ್ವಸ್ತ್ರ ವೇಲ್ ಅಂತ ನಾವೇನು ಹೇಳ್ತೇವೆ, ಅದರ ಮರೆಯಲ್ಲಿ ಕಾಣ್ತಾ ಇರುವಂತಹ ತಾವರೆಯ ಮೊಗ್ಗಿನಂತಹ ಸ್ಥಾನಗಳು ಅಲುಗಾಡ್ತಾ ಇರಬೇಕಾದ್ರೆ, ನೀರಿನಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅವೆಲ್ಲ ಚಂಚಲವಾಗಿ ಅಲುಗಾಡ್ತಾ ಇದ್ದಾವೆ. ತಾವು ಅರೆ ತೆರೆದ ಕೈಗಳಿಂದ ತುಡುಕಿದರ್, ತಾವರೆ ತೆರೆದ ತಾವರೆ ತೆರೆದ ಅನ್ನುವುದನ್ನು ಕವಿ ಇಲ್ಲಿ ಶ್ಲೇಷಾಲಂಕಾರದಲ್ಲಿ ಬಳಸಿರೋದನ್ನು ಕಾಣ್ತೇವೆ. ಲಕ್ಷ್ಮೀಶನ ಪದ್ಯಗಳಲ್ಲಿಯೇ ವಿಶಿಷ್ಟವಾದ ಪದ್ಯಗಳಲ್ಲಿ ಇದು ಒಂದು. ಅಂತಹ ಆ ಕೈಗಳಿಂದ ತುಡುಕಿದ ಆ ನೀರನ್ನು ತಗೊಳ್ತಾ ಇದ್ದಾರೆ, ನೀರನ್ನು ತಗೊಂಡು ಒಬ್ಬರಿಗೊಬ್ಬರಿಗೆ ಎರಚ್ತಾ ಇದ್ದಾರೆ. ಆ ಎರಚೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಗೆ ಕೇಳಿಸ್ತಾ ಇದೆ ಅಂತಂದರೆ, ಆ ನೀರಿನ ಎರಚುವ ಧ್ವನಿಯ ಜೊತೆಗೆ ಚೆಲ್ವ ಕಂಕಣ ರವಂ, ಇವ್ರ ಕೈಲಿ ಹಾಕೊಂಡಿರುವಂತಹ ಚಿನ್ನದ ಕಂಕಣದ ಧ್ವನಿಯ ಜೊತೆಗೆ ಚೆಲ್ವ ಕಂ ಕಣರವಂ ಬೆಸೆಯ, ಚೆಲ್ವ ಕಂ ಅಂತಂದ್ರೆ ಕಂ ಅಂದ್ರೆ ನೀರು ಅಂತಲೂ ಆಗತ್ತೆ. ಆ ನೀರಿನ ಕಣಕಣಗಳ ಧ್ವನಿಯೂ ಸಹ ಇವರ ಕಂಕಣ ರವದ ಜೊತೆಗೆ ಧ್ವನಿಯ ಜೊತೆಗೆ ಸೇರ್ತಾ ಇದೆ. ವಿಲಸಿತದ ಕಾಸಾರದ ಅಂಬುಗಳನ್ನು, ಕಾಸಾರ ಅಂತಂದ್ರೆ ಸರೋವರ ಅಂತ, ಆ ಸರೋವರದ ನೀರುಗಳನ್ನ ಒಬ್ರಿಗೊಬ್ರು ಯಾತ್ರೆಯಿಂದ ಎಸಿತಾ ಇದ್ದಾರೆ ಅಂದ್ರೆ ಜೀರ್ ಕೊಳವೆ ಪಿಚಕಾರಿ ಅಂತ ನಾವು ಹೇಳ್ತೀವಲ್ಲ, ಆ ಪಿಚಕಾರಿಗಳ ಮೂಲಕ ಜೀರ್ ಕೊಳವೆಗಳ ಮೂಲಕ ಅದನ್ನ ಎಸಿತಾ ಇದ್ದಾರೆ, ನೀರನ್ನ ಹೀರಿಸಿಬಿಟ್ಟು ಎಸಿತಾ ಇದ್ದಾರೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ಕದನಕ್ಕೆ ಯುದ್ಧಕ್ಕೆ ಆಸಾರದ ಅಂಬುಗಳು ಕೆಂಪು ನೀರೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ. ಸರಸ ಕೇಳಿಗೆ ಪೊಕ್ಕರು ಅಡಿಗಡಿಗೆ ಸರಸಕ್ಕೆ ಏಳಿಗೆಯಾಗಲು, ಹೀಗೆ ಸರಸವನ್ನು ಆಡಲಿಕ್ಕಾಗಿ ಅವರು ಆ ಸರೋವರವನ್ನು ಹೊಕ್ಕಿದ್ದಾರೆ. ಸರಸಕ್ಕೇ ಏಳಿಗೆಯಾಯಿತೋ ಎನ್ನುವಂತೆ ಕಾಣಿಸ್ತಾ ಇದೆ.

ಅವರು ನೀರನ್ನು ಎಸೀತಾ ಇರೋದು, ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚುತ್ತಾ ಇರೋದೋ ಮಳೆ ಬಂದಾಗಿ ಕಾಣಿಸ್ತಾ ಇದೆ. ಮಳೆಗರುವುದೇನು ಆಶ್ಚರ್ಯವೇ, ಇದು ಆಶ್ಚರ್ಯವೇನಲ್ಲ, ಸಹಜ ಅಂತ. ಯಾಕೆ ಅಂತಂದ್ರೆ ಇವರೇ ಮೋಡ ಅಂತ ವರ್ಣನೆ ಮಾಡ್ತಾನೆ. ಹೇಗೆ ಮೋಡ? ಅವನು ಕೊಡುವಂತಹ ರೂಪಕಗಳನ್ನು ನೋಡಿ, ಅವರ ಹುಬ್ಬುಗಳೇ ಸುಂದರವಾದಂತಹ ಕಾಮನ ಬಿಲ್ಲಾಗಿದೆ. ಮಂಡಳಿಸಿದ ಉನ್ನತ ಪಯೋಧರವೇ ಮೋಡವಾಗಿದೆ. ಅವರ ಉನ್ನತವಾದ ಸ್ತನಗಳೇ ಮೋಡದ ಹಾಗೆ ಕಾಣಿಸ್ತಾ ಇದೆ. ಅವರ ಕಡೆಗಣ್ಣ ನೋಟವೇ ಮಿಂಚಾಗಿದೆ. ಅವರು ಹಾಕೊಂಡಿರ್ತಕ್ಕಂತಹ ಆಭರಣದ ಗಣಗಣ ಶಬ್ದವೇ ಮೋಡದ ಗಂಭೀರವಾದ ಧ್ವನಿಯಾಗಿದೆ. ಹಾಗಿರಬೇಕಾದ್ರೆ ಆ ಚಿತ್ರಾಂಗಿಯರು ತಮ್ಮ ಕೈಯಿಂದ ನೀರನ್ನು ತೆಗೆದು ಎರಚುತ್ತಾ ಇದ್ರೆ ಮೋಡದಿಂದ ಮಳೆ ಬಂದಾಗಿದೆ, ಅದರಲ್ಲಿ ಏನು ಆಶ್ಚರ್ಯವೇ? ಖಂಡಿತ ಆಶ್ಚರ್ಯವಿಲ್ಲ. ಮಳೆಯ ನೀರು ಬೆಟ್ಟದ ಮೇಲೆ ಬಿದ್ದರೆ ಕೆಂಪಾದ ನೀರಾಗಿ ಹರ್ಕೊಂಡು ಬರುತ್ತಾ, ಹಾಗೆ ಈ ಸಖಿಯರು ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚಿದಾಗ ಅವರ ದೇಹದಲ್ಲಿ ಮಾಡಿಕೊಂಡಿರುವಂತಹ ಕುಂಕುಮ, ಚಂದನ ಇತ್ಯಾದಿಗಳ ಅಲಂಕಾರದಿಂದ ಅವರ ದೇಹದ ಬಣ್ಣವೆಲ್ಲವೂ ಕರಗಿ ನೀರಿಗೆ ಇಳಿತಾ ಇದೆ. ಕುಂಕುಮವ ಕದಡಿ ಆ ಅರುಣ ಜಲವೇ ಕೆಳಗೆ ಹರ್ಕೊಂಡು ಬರ್ತಾ ಇದೆ, ಕೆಂಪು ಹೊನಲೋ ಎನ್ನುವ ಹಾಗೆ ಅವರ ದೇಹದಿಂದ ಕೆನ್ನೀರು ಇಳಿತಾ ಇದೆ. ಈ ರೀತಿ ಅವರು ಮೋಡಗಳೇ ಎನ್ನುವ ಹಾಗೆ ಕಂಡರು.

ಆ ಸರೋವರದಲ್ಲಿ ಇಳಿದು ಎದೆಯ ಮಟ್ಟದ ನೀರಿನಲ್ಲಿ ನಿಂತು ಒಬ್ಬರಿಗೊಬ್ಬರ ಮೇಲೆ ನೀರನ್ನು ಎರಚುತ್ತಾ ಸಖಿಯರೆಲ್ಲ ನೀರಾಟವನ್ನು ಆಡ್ತಾ ಇದ್ರೆ ಅವರ ಮುಖ ಮಾತ್ರ ಕಾಣಿಸ್ತಾ ಇದೆ. ಕವಿ ಅದನ್ನು ನೋಡಿ ವರ್ಣನೆ ಮಾಡ್ತಾ ಇದ್ದಾನೆ, ಆಹಾ ಯಾವ ಕಮಲಕ್ಕೂ ಇವು ಕಡಿಮೆ ಇಲ್ಲ, ಇಲ್ಲಿಯ ತನಕ ಸರೋವರದಲ್ಲಿರುವಂತಹ ಕಮಲಗಳು ನಮಗೆ ಸಮಾನರು ಯಾರು ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ವು. ಈಗ ಅವು ಸೋಲನ್ನು ಒಪ್ಕೊಂಡ್ವು. ಯಾಕೆ ಅವು ಹೆಮ್ಮೆ ಪಡ್ತಾ ಇದ್ವು ಅಂತಂದ್ರೆ ಅದಕ್ಕೆ ಕವಿ ಏಳು ಕಾರಣಗಳನ್ನು ಈ ಪದ್ಯದಲ್ಲಿ ಕೊಡ್ತಾನೆ. ನಾವು ವಿಷ್ಣುವಿನ ಕಣ್ಣು, ಹರಿಯ ಲೋಚನ, ಅಜಂ ಕುಳ್ಳಿರ್ಪ ತಾಣ, ಕುತ್ಕೊಳ್ತಕ್ಕಂತಹ ಬ್ರಹ್ಮನಿಗೆ ಆಸನ ಪೀಠ ಇದು, ಜೊತೆಗೆ ಇಂದಿರೆಯ ನಿಲಯ, ಲಕ್ಷ್ಮಿಯನ್ನ ಕಮಲಾಲಯ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇದು ಲಕ್ಷ್ಮಿಯ ಮನೆ. ದಿವಾಕರನ ಕೆಳೆ, ಸೂರ್ಯನಿಗೆ ಗೆಳೆಯ, ಮನ್ಮಥನ ಸರಳು, ಮನ್ಮಥನ ಐದು ಹೂಬಾಣಗಳಲ್ಲಿ ಮೊಟ್ಟ ಮೊದಲನೆಯ ಬಾಣವೇ ಅರವಿಂದ ಕಮಲ. ಅಲ್ಲದೆ ಆರಡಿಗಳಿಗೆ ಮನೆ, ಆರಡಿ ಅಂದ್ರೆ ದುಂಬಿ, ದುಂಬಿಗಳಿಗೆ ಇದು ಮನೆ. ಇಷ್ಟಲ್ಲದೆ ಇದು ಪರಿಮಳದ ಬೀಡು, ಸುವಾಸನೆ, ಸುಗಂಧಕ್ಕೆ ನೆಲೆ ಎಂದು ಅಂದುಕೊಂಡು ಸಂಪೂರ್ಣತೆಯಿಂದ ಶೋಭಿಸ್ತಾ ಇರುವಂತಹ ಆ ಕಮಲದ ಹೂವುಗಳು ಇವಾಗ ಅಲ್ಲಿ ಸುಂದರಿಯರಾದಂತಹ ಆ ಸಖಿಯರು ಆ ಯುವತಿಯರು ಅಲ್ಲಿ ಬಂದಿರುವುದನ್ನು ನೋಡಿ ಅವರ ನಗೆ ಮೊಗವನ್ನು ನೋಡಿ ಅವಂದುವಂತೆ, ಓಹೋ ಇವರ ಮುಂದೆ ನಾವಲ್ಲ, ತಾವು ಅರೆಯಾದವು ಎಂಬಂತೆ, ನಾವು ಕಡಿಮೆ ಆದ್ವಿ ಅಂತ. ಯಾಕೆಂದ್ರೆ ನಮ್ಮ ಸೌಂದರ್ಯ ಏನಿದ್ರು ಹಗಲು ಹೊತ್ತಿನಲ್ಲಿ ಮಾತ್ರ, ರಾತ್ರಿ ಹೊತ್ತಿನಲ್ಲಿ ಸೂರ್ಯ ಮುಳುಗಿದ ತಕ್ಷಣಕ್ಕೆ ನಾವು ಬಾಡಿ ಬಿಡ್ತೇವೆ. ಆದರೆ ಈ ಲಲನೆಯರ ಮುಖ ಯಾವಾಗಲೂ ಬಾಡದಿದ್ದ ಹಾಗೆ ಸದಾಕಾಲ ಚೆಲುವಿನಿಂದ ನಗನಗುತ್ತಾ ನಳನಳಿಸ್ತಾ ಇದೆ. ಆದ್ರಿಂದ ಇವರ ಸೌಂದರ್ಯದ ಮುಂದೆ ತಾವು ಅರೆಯಾದವು, ನಾವು ಕಡಿಮೆಯಾದವು ಎನ್ನುವ ಹಾಗೆ ಆ ಸ್ತ್ರೀಯರ ಮುಖದ ಮುಂದೆ ಈ ಸೋತು ಹೋದವು ಕಮಲಗಳು.

ಇವರ ಕಣ್ಣಿನ ಹೊಳಪನ್ನ ನೋಡಿ ಮೀನುಗಳು ನಾವೇನು ಕಡಿಮೆ ಇಲ್ಲ, ನಾವು ಇವರಿಗಿಂತ ಚೆನ್ನಾಗಿದ್ದೇವೆ ಅಂತ ತೋರಿಸಬೇಕು ಅನ್ನುವ ಹಾಗೆ ನೀರಿನಿಂದ ಮೇಲೆ ಹಾರಿದ್ವು. ಮೇಲೆ ಬಂದು ಅವರ ಕಣ್ಣಿನ ಚೆಲುವನ್ನ ಚಂಚಲತೆಯನ್ನು ನೋಡಿ ಓಹೋ ಇವರ ಸಮಕ್ಕೆ ನಾವಿಲ್ಲ ಅಂತ ಹೇಳಿ ತಲೆ ಕೆಳಗಾಗಿ ನೀರಲ್ಲಿ ಬಿದ್ದು ನಾಚಿಕೆಯಿಂದ ನೀರಿನ ಆಳದೊಳಗೆ ಮುಳುಗಿ ಎತ್ತಲಾಗೋ ಮಾಯವಾಗಿ ಹೋದು. ಇವರು ನಡಿಗೆಯ ಬೆಡಗನ್ನು ನೋಡಿ ಹಂಸಗಳು ಇವರ ಮುಂದೆ ನಾವು ನಡೆದ್ರೆ ನಮಗೆ ಅವಮಾನ ಆಗತ್ತೆ ಅಂತ ಹೇಳಿ ನಡೆಯಲಿಕ್ಕೆ ಆಗದೆ ನಡಿಲಿಕ್ಕೆ ಇಷ್ಟಪಡದೆ ಆಕಾಶಕ್ಕೆ ಹಾರಿ ಹೋದು. ಇಂತಹ ಯುವತಿಯರ ಕಣ್ಣಿನ ಹೊಳಪಿಗೆ ನಡಿಗೆಯ ಬೆಡಗಿಗೆ ಸೋಲದವರಾರು ಎನ್ನುವಂತೆ ಆ ನೀರಿನಲ್ಲಿ ಅನೇಕ ರೀತಿಯ ಕ್ರೀಡೆಯನ್ನ ಮಾಡ್ತಾ ಇದ್ದಾರೆ ಆ ಸಖಿಯರು.

ಆ ಸಖಿಯರು ಪರಸ್ಪರರ ಮೇಲೆ ನೀರನ್ನು ಎರಚಿಕೊಳ್ತಾ ಇದ್ದಾರೆ. ಅದೇ ರೀತಿ ವಿಷಯೇ ಚಂಪಕ ಮಾಲಿನಿಯರು ಸಹ ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಎರಚಿದಂತಹ ನೀರಿನ ಹನಿಗಳು ಹೇಗೆ ಕಾಣಿಸ್ತಾ ಇದ್ವು ಅಂತಂದ್ರೆ ಹಲ್ಲಿನ ಕಾಂತಿಯ ನಗೆಯೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ ಅಂತ. ಶಿಖರಿ ದಂತ ವಿಶೇಷ ಅಂತ ಹೇಳಿ ಒಂದು ಮಾತು ಬರುತ್ತೆ. ಅಂದ್ರೆ ಹಲ್ಲಿನ ವಿಶಿಷ್ಟವಾದ ರಚನೆಯನ್ನ ಶಿಖರಿ ಅಂತ ಕರೆದಿದ್ದಾರೆ. ಇಲ್ಲಿ ಚಂಪಕ ಮಾಲಿನಿ ಮತ್ತು ವಿಷಯೆಯ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಅಥವಾ ಅವರ ಸಖಿಯರ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಶಿಖರಿ ಲಕ್ಷಣದಿಂದ ಕೂಡಿರುವಂತಹ ಹಲ್ಲು, ವಿಶೇಷವಾದಂತಹ ಬಿಳುಪು ಅವುಗಳಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಅವರ ಕೈಯಿಂದ ಎರಚ್ತಾ ಇರಬೇಕಾದ್ರೆ ಆ ಕೈಯಿನ ಹಾವಭಾವಗಳಿಂದ ಆ ಉಗುರಿನ ಹೊಳಪು ನೀರಿನ ಮೇಲೆ ಬೀಳ್ತಾ ಇದೆ. ಕಣ್ಣಿನ ತೀಕ್ಷ್ಣ ನೋಟವೇ ಬಾಣದ ದಾಳಿಯೋ ಎನ್ನುವ ಹಾಗೆ ಕಾಣ್ತಾ ಇದೆ ಆ ನೀರನ್ನ ಎರಚ್ತಾ ಇರುವಂತದ್ದು. ಜೊತೆಗೆ ದುಂಡಾದ ನೀರಿನ ಹನಿಗಳು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಇವರು ತಮ್ಮ ಕೊರಳಲ್ಲಿ ಹಾಕೊಂಡಿರ್ತಕ್ಕಂತಹ ಮುತ್ತಿನ ಹಾರವನ್ನು ಹರಿದು ಬಿಸಾಕಿದ್ರು ಎನ್ನುವ ಹಾಗೆ ವಿಷಯ ಮತ್ತು ಚಂಪಕ ಮಾಲಿನಿ ಸಖಿಯರನ್ನು ಕೂಡಿಕೊಂಡು ಒರಬರೂ ಸಹ ಒಬ್ಬರಿಗೊಬ್ಬರು ಎದುರಾಬದರು ನಿಂತ್ಕೊಂಡು ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ

0: ಹೀಗೆ ಮಂತ್ರಿ ಕುಮಾರಿಯಾದಂತಹ ವಿಷಯ, ರಾಜನ ಮಗಳಾದಂತಹ ಚಂಪಕ ಮಾಲಿನಿ ತಮ್ಮ ಸಖಿಯರ ಜೊತೆಗೆ ತುಂಬಾ ಹೊತ್ತಿನ ತನಕ ನೀರಾಟವನ್ನು ಆಡಿದ್ರು. ನೀರಾಟವನ್ನು ಆಡ್ತಾ ಆಡ್ತಾ ಅವರಿಗೆ ಥಂಡಿ ಅನಿಸ್ಲಿಕ್ಕೆ ಶುರುವಾಯಿತು, ತಂಪು ಜಾಸ್ತಿ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಹೇಗೆ ಅಂತಂದ್ರೆ, ಇವರು ಮುಖವೆಂಬ ಚಂದ್ರ ಮಂಡಲದ ಬೆಳದಿಂಗಳು ಎನ್ನುವ ಹಾಗೆ ಇವರು ಆಡಿರ್ತಕ್ಕಂತಹ ನೀರಾಟದ ನೀರು ಆ ಸರೋವರಕ್ಕೆ ಸುತ್ತಲೂ ಕಟ್ಟಿರುವಂತಹ ಅಮೃತ ಶಿಲೆಯ ಸೋಪಾನದ ಮೇಲೆ ಮೆಟ್ಟಲುಗಳ ಮೇಲೆ ಬಿದ್ದು ಅದು ಹರ್ಕೊಂಡು ಮತ್ತೆ ಸರೋವರಕ್ಕೆ ಸೇರ್ತಾ ಇದೆ. ಇದು ಹೇಗಾಗ್ತಾ ಇದೆ ಅಂತಂದ್ರೆ, ಚಂದ್ರಕಾಂತ ಶಿಲೆಯೇ ಕರಗಿ ಮತ್ತೆ ನೀರಿಗೆ ಸೇರ್ತಾ ಇದೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಅವರ ಮುಖಮಂಡಲದ ಬೆಳದಿಂಗಳಿಂದ ಆ ನೀರೆಲ್ಲ ತಂಪಾಯಿತೋ ಎನ್ನುವ ಹಾಗೆ, ಆ ತಂಪಾಗಿದ್ದರಿಂದ ಅವರಿಗೆ ತುಂಬಾ ತಂಪು ಅನಿಸ್ತಾ ಇದೆ. ಆದ್ರಿಂದ ಇನ್ನು ನೀರಾಟ ಸಾಕು ಅಂತ ಹೇಳಿ ಬಟ್ಟೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಕೊರಳದಿಂದ ಹೊರಗೆ ಬಂದರು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ, ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಸಂಪುಟಕ್ಕೆ ಸಚಿವ ನಾಗೇಂದ್ರ ಅವರ ಸೇರ್ಪಡೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಾಮೀನು ಪಡೆದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಸಂಪುಟದ ಎಲ್ಲಾ ಹುದ್ದೆಗಳು ಭರ್ತಿಯಾಗಿದ್ದು ಒಂದೇ ಒಂದು ಹುದ್ದೆ ಖಾಲಿ ಇದೆ, ಆ ಹುದ್ದೆಯನ್ನು ಮಹಿಳೆಗೆ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಚಿವರು ಆಯಾ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಪರಿಶೀಲನೆ ಮುಂದುವರೆದಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾಗೆಲಿಂಗನಹಳ್ಳಿ ಮತ್ತು ಮೇಲುಕುಂಟೆ ಗ್ರಾಮಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಉಪಮುಖ್ಯಮಂತ್ರಿ, ಬರದಿಂದಾಗಿ ಎದುರಾಗಿರುವ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ಕುಡಿಯುವ ನೀರಿನ

0: ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಇನ್ನೊಂದೆಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ತಾಲೂಕಿನ ಅವರಾದ ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆ ಇಲ್ಲದೆ ಬೆಳೆ ಹಾಳಾದ ರೈತರ ಜಮೀನನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮ ಶೇಕಡಾ 75% ಮಳೆ ಕೊರತೆಯಿಂದ ಈ ಬಾರಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಗೆ ದಾಖಲೆ ಪ್ರಮಾಣದಲ್ಲಿ 650 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿತ್ತು. ಈ ಬಾರಿಯೂ ಇದುವರೆಗೆ 450,000 ರೈತರು ಬೆಳೆ ವಿಮೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶ ಕೊರತೆಯಾಗಿದ್ದು, ರೈತರ ಜಮೀನಿನಲ್ಲಿ ಹಾನಿಗೀಡಾದ ಬೆಳೆಗಳ ವೈಜ್ಞಾನಿಕ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ತೊಗರಿ, ಸೂರ್ಯಕಾಂತಿ, ಕಬ್ಬು ಬೆಳೆ ಹಾನಿ ಸೇರಿದಂತೆ ಪ್ರತಿಯೊಂದು ಬೆಳೆಯನ್ನು ಅವಲೋಕಿಸಲಾಗಿದೆ. ಜಿಲ್ಲೆಯಲ್ಲಿ 7.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಿತ್ತು. ಆದರೆ ಈವರೆಗೆ 6.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ಯಥೇಚ್ಛ ನೀರು ಸಂಗ್ರಹವಿರುವುದರಿಂದ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿ ಬೆಳೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ತಾಲೂಕಿನ ಎರಗನಹಳ್ಳಿ, ಶಿಂಡನಯ್ಯನಪುರ, ಮಾದಲವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಸೂರ್ಯಕಾಂತಿ, ಜೋಳ, ಹಲಸಂದೆ ಬೆಳೆಗಳು ಒಣಗಿರುವುದನ್ನು ಪರಿಶೀಲಿಸಿದರು. ಅರಿಶಿಣ, ಬಾಳೆ, ಬೆಳ್ಳುಳ್ಳಿ ಫಸಲು ನೀರಿನ ಕೊರತೆ ಎದುರಿಸುತ್ತಿದೆ ಎಂದು ರೈತರು ಸಚಿವರ ಗಮನಕ್ಕೆ ತಂದರು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವುದರಿಂದ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಇಂಥವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷಕ್ಕೆ ಒಟ್ಟು 51.30 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಉದ್ಯೋಗ ಸೃಷ್ಟಿ ವೇಗವನ್ನು ಹೆಚ್ಚಿಸಬೇಕಿದ್ದು ಪ್ರತಿ ತಿಂಗಳು ಕನಿಷ್ಠ 5-6 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಎರಡನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಎರಡನೇ ದಿನವಾದ ಇಂದು ಮಾಜಿ ಪ್ರಧಾನಿ HD ದೇವೇಗೌಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ನ್ಯಾಯ ಒದಗಿಸಲು ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ಇದೇ 19ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ದ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಬೈರಮಂಗಲದಿಂದ ಆರಂಭವಾದ ಈ ಜನಾಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ರೈತರ ಹಕ್ಕಿನ ಧ್ವನಿಯಾಗಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜಯಾತ್ರೆ ನಡೆಯಿತು. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ಪರಿಶಿಷ್ಟರ ಅಭಿವೃದ್ದಿಗಾಗಿ ಮೀಸಲಿರಿಸಿದ್ದ ಹಣವನ್ನು ಲೂಟಿ ಹೊಡೆದವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅಪಚಾರವಾಗಿದೆ.

0: ಕಾರಣಕ್ಕೂ ನಾಗೇಂದ್ರ ಅವರನ್ನು ಸಂಪುಟದಲ್ಲಿ ಮುಂದುವರೆಸಬಾರದು. ಇದಕ್ಕಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದೆಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಹಾಗೂ ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಹಾಗೂ ನೈರ್ಮಲ್ಯಯುಕ್ತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವ ತ್ಯಾಜ್ಯ, ಕಸ, ಮಣ್ಣು ಹಾಗೂ ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ರಾಯಚೂರಿನಲ್ಲಿ ಕರೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು ಈವರೆಗೆ 5,56,860 ಗುರಿ ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಮತ್ತು ಚಿರತೆ ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂತ್ರಾಲಯದಲ್ಲಿಂದು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ 14ನೇ ಚಾತುರ್ಮಾಸ್ಯ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಚಾತುರ್ಮಾಸ್ಯ ಅವಧಿಯಲ್ಲಿ ಮಂತ್ರಾಲಯದ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಪ್ರಸಿದ್ಧ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೇ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಆವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ.

0: सीखा है। यशस और शरण्य, हम इस पाठ को यही समाप्त करेंगे।
1: धन्यवाद गुरुजी।
2: धन्यवाद गुरुजी।
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, 6:30 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, ಇನ್ನು ಕೃಷಿರಂಗ ಕಾರ್ಯಕ್ರಮ 6:51 ಬೆಳೆ ಸಮೀಕ್ಷೆ ಕುರಿತಾಗಿ ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಸಿಬಿ ಬಾಲರೆಡ್ಡಿ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಬಹುದು. 7:45 8:15 8:30 8:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ರಾತ್ರಿ 9:15 ಅನುಷಾ ಜಿಬಿ ಹಾಡಿರುವ ಭಜನ್ಸ್ ಆಲಿಸಬಹುದು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಆರ್ ಕಾಲ್ಭಾಗ್ ಅವರಿಂದ ಬಾನ್ಸುರಿ ವಾದನವಿದೆ. ತಬಲಾ ಸಾಥ್ ಎಸ್ ವಿ ಪ್ರಶಾಂತ್. ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: अभी आप सुन रहे थे कार्यक्रम वीर तुम बढ़े चलो। श्रोताओं, इस कार्यक्रम के साथ हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुमलता, जगबंधु
1: और मंजू जी के साथ विमलेश को कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
3: ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ, ಇದುವರೆಗೂ ಉಮಂಗ್ ಕೇಳಿದ್ರಿ, ಈಗ ಕೇಳಿ ನ್ಯಾಯವಾಣಿ.
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಮುನಿರಾಜ್ ಅವರು. ಸರ್ ನಮಸ್ಕಾರ.
6: ನಮಸ್ತೆ ಸರ್.
5: ಬಾಲ್ಯ ವಿವಾಹ ಆದಂತಹ ಮಹಿಳೆಗೆ, ವಿವಾಹಿತ ಮಹಿಳೆ ಹಕ್ಕುಗಳು ಅಂತಂದ್ರೆ ಅವಳಿಗೆ ಇವಳಿಗೆ ಬೇರೆ ಬೇರೆ ಒಂದು ವ್ಯತ್ಯಾಸ ಇರುತ್ತೆ. ಆಕ್ಚುಲಿ ಬಾಲ್ಯ ವಿವಾಹ ಆಗೋದೇ
6: ಅಪರಾಧ.
5: ಆದ್ರೆ ಏನೇನು ಹಕ್ಕುಗಳಿವೆ, ಆ ಸೌಲಭ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯಾ, ಬದಲಾವಣೆಗಳಿವೆಯಾ, ಯಾವ ರೀತಿ ಬಾಲ್ಯ ವಿವಾಹಗಳನ್ನ ನಿಲ್ಲಿಸಬೇಕು ಅಂತಂದಾಗ ಏನೇನು ಸಮಸ್ಯೆಗಳಿವೆ, ಇಲಾಖೆಗಾಗಿರ್ಬೋದು ನಮ್ಮ ವ್ಯವಸ್ಥೆಗಾಗಿರ್ಬೋದು, ಏನೇನು ಪರಿಣಾಮ ಬೀರುತ್ತದೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್.
6: ಹಾ ಸರ್, ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಬಾಲ್ಯ ವಿವಾಹದ ಮಹಿಳೆ ಹಾಗೂ ವಿವಾಹದ ಮಹಿಳೆ ಇವರಿಬ್ಬರನ್ನ ನಾವು ಬೇರೆ ಬೇರೆಯಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಈಗ ನಮ್ಮ ಒಂದು ಇದರಲ್ಲಿ ಬಾಲ್ಯ ವಿವಾಹ ಕಾನೂನಿನ ಪ್ರಕಾರ ಅಪರಾಧ ಆಗಿದೆ. ಯಾಕೆ ನಿಷೇಧ ಮಾಡಿದ್ದಾರೆ ಅಂತಂದ್ರೆ 2006 ಒಂದು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್, ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006 ಒಂದು ಆಕ್ಟ್ ಅನ್ನ ತಂದ್ರು. ಈ ಆಕ್ಟ್ ಅಲ್ಲಿ ಹೆಣ್ಣು ಮಗು 18 ಒಳಗೆ, ಗಂಡು ಮಗು 21 ಒಳಗೆ ಏನಾದರೂ ಮದುವೆ ಆದ್ರೆ ಅವರು ಬಾಲ್ಯ ವಿವಾಹ ಅಡಿಯಲ್ಲಿ ಬರ್ತಕ್ಕಂಥವ್ರು.
5: ಕಾನೂನು ವಿರೋಧಿ
6: ಹೌದು. ಅಂತಹ ಯಾವುದೇ ವಿವಾಹಗಳು ಮಾನ್ಯವಲ್ಲ. ಒಂದ್ ವೇಳೆ ಬಾಲ್ಯ ವಿವಾಹ ಆಗ್ಬಿಟ್ಟಿರ್ತಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ 18 ತುಂಬಿದ ನಂತರ 2 ಮದುವೆಯನ್ನ ರದ್ದು ಮಾಡ್ಕೊಳ್ತಕ್ಕಂತ ಹಕ್ಕು ಆ ಒಂದು ಹೆಣ್ಣು ಮಗುಗಿರುತ್ತೆ. ಆ ಒಂದು ವೇಳೆ ಏನಾದರೂ ರದ್ದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಹಂಗೆ ಉಳಿತೈತೆ, ಗಂಡ ಹೆಂಡತಿ ತರನೇ 18 ತುಂಬಿದ ಮೇಲೆ ಅದ ಹಂಗೆ ಮುಂದುವರಿತಾರೆ.
5: ಅಂದ್ರೆ ಮದುವೆ ಏನೋ ಆಗ್ಬಿಟ್ರು, ಆದ್ರೆ ದೂರ ದೂರ ಇದ್ಕೊಂಡು ಮಾನ್ಯ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ
6: 18 ತುಂಬಿದ ಮೇಲೆ ಅದನ್ನ ಮಾನ್ಯ
5: ಮಾಡ್ಕೊ.
6: ಒಂದ್ ವೇಳೆ ಮಾನ್ಯ ಮಾಡ್ಕೊಂಡಿಲ್ಲ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತೈತೆ. ಆ ಕಂಟಿನ್ಯೂ ಇರ್ಬೇಕಾದ್ರೇನೆ ಆ ಮಗುವಿಗೆ ಎಲ್ಲಾ ರೀತಿಯ ಹಕ್ಕುಗಳು ಸಹ ಸಿಗ್ತಾ ಇರ್ತವೆ. ಏನೇನ್ ಸಿಗುತ್ತೆ ಅಂತಂದ್ರೆ, ಉದಾಹರಣೆಗೆ ಒಂದು ಗಂಡನಿಂದ ಜೀವನಾಂಶವನ್ನ ಪಡ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಸಹ ಇಂಡಿಪೆಂಡೆಂಟ್ ಥಾಟ್ ಮತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು 2017 ಒಂದು ತೀರ್ಪಿನಲ್ಲಿ ತಿಳಿಸಿದ್ದಾರೆ. ಬಾಲ್ಯ ವಿವಾಹ ನಡೆದಿದ್ದರೂ ಸಹ ಆ ಮಹಿಳೆಗೆ ಗಂಡನಿಂದ ಜೀವನಾಂಶವನ್ನು ಕೇಳುವ ಹಕ್ಕಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಅವರು ಮನೇಲಿ ಇರ್ತಕ್ಕಂಥ ಹಕ್ಕಿದೆ, ಮತ್ತೆ ಕೌಟುಂಬದ ದೌರ್ಜನ್ಯ ಅಡಿಯಲ್ಲಿ ರಕ್ಷಣೆ ಪಡ್ಕೊಳ್ತಕ್ಕಂಥ ಹಕ್ಕಿದೆ, ಮದುವೆಯನ್ನು ರದ್ದು ಮಾಡಿಕೊಂಡರೂ ಸಹ ಪರಿಹಾರನ ಕೇಳ್ತಕ್ಕಂಥ ಹಕ್ಕಿದೆ, ಮತ್ತೆ ಮಕ್ಕಳಿದ್ದರೆ ಅವರನ್ನ ಅವರ ಕಸ್ಟಡಿಗೆ ಕೇಳಿ ಅಂದ್ರೆ ಆ ತಾಯಿಯ ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಸಹ
5: ಪರಿಹಾರ ಕೇಳ್ಬಹುದು,
6: ಮೇಂಟೆನೆನ್ಸ್ ಕೇಳ್ಬಹುದು. ಸರ್, ಈಗ ಬಾಲ್ಯ ವಿವಾಹ ಕಾಯ್ದೆ ಪ್ರಕಾರ ಬಾಲ್ಯ ವಿವಾಹ ಯಾರಾದರೂ ಮಾಡಿದ್ರೆ

0: ಅದನ್ನು ಮಾಡಿದಂಥವ್ರಿಗೆ ಎಲ್ಲರ ಮೇಲೂ ಸಹ ಶಿಕ್ಷೆ ಆಗುತ್ತೆ, ಮತ್ತೆ ಪ್ರಕರಣವೂ ಸಹ ದಾಖಲಾಗುತ್ತೆ. ಅದರ ಜೊತೆಯಲ್ಲಿ ಈಗ ಹೊಸದಾಗಿ ಒಂದು ಕಾನೂನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಏನಂತಂದ್ರೆ 2021ರಲ್ಲಿ ಅದನ್ನು ಮಂಡಿಸಿದ್ದಾರೆ, ಹೆಣ್ಣು ಮಕ್ಕಳ ವಯಸ್ಸು ಅಂದ್ರೆ 18-21 ವರ್ಷಕ್ಕೆ ಹೆಚ್ಚಿಸ್ತಕ್ಕಂತ ಒಂದು ಬಿಲ್ಲನ್ನ ಮಂಡಿಸಿದ್ದಾರೆ. ಆದ್ರೆ ಇನ್ನೂ ಜಾರಿ ಆಗಿಲ್ಲ. ಇಬ್ಬರಿಗೂ ಸಮವಾಗಿರ್ಬೇಕು, ಗಂಡಿಗೂ 21 ಇರಬೇಕು, ಹೆಣ್ಣಿಗೂ 21 ಇರಬೇಕು ಅಂತಕ್ಕಂತ ಒಂದು ಬಿಲ್ಲನ್ನ ಮಂಡಿಸಿದ್ದಾರೆ, ಇನ್ನ ಜಾರಿ ಮಾಡಿಲ್ಲ.
1: ಸರ್, ಏನೇನು ಬೇರೆ ಬೇರೆ ಕಾರಣಗಳಿಂದಾಗಿ ಏನೋ ಒಂದು ಅನೇಕ ಸಮಸ್ಯೆಗಳಾಗಿ ಅಜ್ಞಾನದಿಂದ ಬಾಲ್ಯ ವಿವಾಹ ನಡೆದಿರ್ತದೆ, ಆವಾಗ ಹಕ್ಕಿನ ಮೂಲಕವಾಗಿ ಏನೋ ಒಂದು ರಕ್ಷಣೆ ಇದೆ ಅಂತ ನಂಗಾಯ್ತು.
0: ಅದು ಇದು ಬಾಲ್ಯ ವಿವಾಹ ಒಂದು ವೇಳೆ ಎಲ್ಲಾದ್ರೂ ನಡೀತಾ ಇದೆ, ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಮಕ್ಕಳ ರಕ್ಷಣಾ ಘಟಕಗಳಿದಾವೆ ಜಿಲ್ಲಾ ಮಟ್ಟದಲ್ಲಿ, ಮತ್ತೆ ಹೆಲ್ಪ್ ಲೈನ್ ಸಹ ಕೊಟ್ಟಿದ್ದಾರೆ 1098 ಅಂತ ಕರೆ ಮಾಡಿದ್ರೆ ಅವರ ಹೆಸರುಗಳನ್ನ ಗೋಪ್ಯವಾಗಿಡ್ತಾರೆ, ಮತ್ತೆ ಬಂದು ಆ ಬಾಲ್ಯ ವಿವಾಹವನ್ನು ತಡೆದು ಆ ತಂದೆ ತಾಯಿ ಮತ್ತೆ ಅವರಿಗೆಲ್ಲನೂ ಕಾನೂನು ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಹೆಣ್ಣುಮಗು ಯಾರು ಬಾಲ್ಯ ವಿವಾಹ ಆಗ್ತಾ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಸಹ ಕೊಡ್ತಾರೆ.
1: ಅಂದ್ರೆ ಬಾಲ್ಯ ವಿವಾಹ ಮಾಡೋದೇ ಅಪರಾಧ,
0: ಮಾಡಬಾರ್ದು.
1: ಏನೋ ಅಚಾನಕ್ ಆಗೋಗಿದೆ ಅಂತಂದ್ರೆ ಆ ಮದುವೆಗೆ ಕೂಡ ಒಂದಿಷ್ಟು ಕಾನೂನುಬದ್ಧ ರಕ್ಷಣೆ ಇದೆ.
0: ಹೌದು.
1: ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಕೇಳುಗರ ಪರವಾಗಿ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಇದೀಗ ಮೊದಲ ಪ್ರಶ್ನೆ ರೆಡಿಯಾಗಿದೆ. ದೇವಾನಂದ್ ಅವರು ನಟಿಸಿ ನಿರ್ದೇಶಿಸಿ ನಿರ್ಮಿಸಿದ ಈ ಹಿಂದಿ ಚಿತ್ರ 1968 ತೆರೆಗೆ ಬಂದಂತಹ ಅಮೆರಿಕನ್ ಸಿನಿಮಾ ಸೈಕ್ ಔಟ್ ಇಂದ ಪ್ರೇರಣೆಯನ್ನು ಪಡೆದುಕೊಂಡಿತು. ಅಂದ್ರೆ ಈ ಹಿಂದಿ ಸಿನಿಮಾ ಬಂದದ್ದು ಸ್ವಲ್ಪ ತಡವಾಗಿ, 1968 ಬಂದಂತಹ ಅಮೆರಿಕನ್ ಸಿನಿಮಾ ಸೈಕ್ ಔಟ್ ಇಂದ ಪ್ರೇರಣೆ ಪಡೆದುಕೊಂಡು ಬಂದಂತಹ ಚಿತ್ರ ಇದು. ದೇವಾನಂದ್ ಅವರು ನಟರಾಗಿ ನಟಿಸಿದ್ದು ಮಾತ್ರವಲ್ಲ, ನಿರ್ಮಾಣವನ್ನು ಕೂಡ ಮಾಡಿದ್ರು, ನಿರ್ದೇಶನದ ಹೊಣೆಯನ್ನು ಕೂಡ ಹೊತ್ತಿದ್ರು. ಹಿಪ್ಪಿ ಸಂಸ್ಕೃತಿ, ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಸುತ್ತ ಹೆಣೆದಿದ್ದಂತಹ ಈ ಚಿತ್ರದ ಕಥೆಯಲ್ಲಿ ಮಮತಾಜ್ ಹಾಗೆ ಜೀನತ್ ಅಮಾನ್ ಅವರು ಕೂಡ ಪಾತ್ರವಹಿಸಿದ್ರು. ಹಿಂದಿ ಚಿತ್ರದ ಹೆಸರೇನು ಅಂತ ನೀವು ನಮಗೆ ತಿಳಿಸಿದ್ರೆ ಸಾಕು. ಹಿಪ್ಪಿ ಸಂಸ್ಕೃತಿ ಹಾಗೆ ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಮುಂತಾದನ್ನೆಲ್ಲ ಕೂಡ ತುಂಬಾ ಅದ್ಭುತವಾಗಿ ಕಟ್ಟಿಕೊಟ್ಟಂತಹ ಚಿತ್ರ ಇದು. ಮಮತಾಜ್ ಹಾಗೆ ಜೀನತ್ ಅಮಾನ್ ಅವರು ಕೂಡ ದೇವಾನಂದ್ ಅವರ ಜೊತೆಯಾಗಿ ನಟಿಸಿದ್ರು. ಯಾವುದು ಈ ಹಿಂದಿ ಚಿತ್ರ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಉತ್ತರ ಕೊಡೋಕೆ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡಿ. ಸೈಕ್ಔಟ್ ಅನ್ನುವಂತಹ ಚಿತ್ರದಿಂದ ಪ್ರೇರಣೆಯನ್ನು ಪಡೆದಿತ್ತು ಅಮೆರಿಕನ್ ಚಿತ್ರ. ಸೈಕ್ಔಟ್ ಇಂದ ಪ್ರೇರಣೆಯನ್ನು ಪಡೆದಿತ್ತು.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕಳಿಸಿರುವುದು ರಾಧಾಕೃಷ್ಣ ಚಲ್ಲಹಳ್ಳಿ, ಜಯಶ್ರೀ, ಸುನಿಲ್, ಬಾಬಾ ಕಲ್ಯಾಣ್, ಎಚ್ ಆರ್ ರುದ್ರಸ್ವಾಮಿ, ದಿಲೀಪ್ ಕಲ್ಯಾಣ್ಕರ್, ಬಿಂದು ಪ್ರಕಾಶ್, ಹರ್ಷಿತಾ, ಎ ಹರಿಹರನ್, ಮಂಜುನಾಥ್ ಇಂದರ್ಗಿ, ಹಾಗೆ ತಿರುಕುನ ಬಳಗ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ಹರೇ ರಾಮ ಹರೇ ಕೃಷ್ಣ ಸರಿಯಾದಂತಹ ಉತ್ತರ ಆಗಿತ್ತು. 1972ರಲ್ಲಿ ತೆರೆಕಂಡಂತಹ ಹಿಂದಿ ಚಿತ್ರ ಇದು. ಇದರಲ್ಲಿ ಹಿಪ್ಪಿ ಸಂಸ್ಕೃತಿ, ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಮುಂತಾದವನ್ನ ತುಂಬಾ ಅದ್ಭುತವಾಗಿ ಮೇಳೈಸಿದ್ರು. ದೇವಾನಂದ್ ಅವರು ನಟನೆಯ ಜೊತೆಗೆ ನಿರ್ದೇಶನವನ್ನ ಹಾಗೆ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ತುಕೊಂಡಿದ್ರು. ಈ ಒಂದು ಸಿನಿಮಾದ ನಟನೆಗಾಗಿ ಸರಿಯಾಗಿ ನೆನಪಿರೋದಾದ್ರೆ ಜೀನತ್ ಅಮಾನ್ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಓಕೆ, ಹರೇ ರಾಮ ಹರೇ ಕೃಷ್ಣ ಚಿತ್ರ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದು ಅಮೆರಿಕನ್ ಸಿನಿಮಾ ಸೈಕೌಟ್ ಇಂದ ಪ್ರೇರಣೆಯನ್ನು ಕೂಡ ಪಡೆದುಕೊಂಡಿತ್ತು. ಹಾಗೆಯೇ ನೀವೆಲ್ಲರೂ ಕೂಡ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು ಏನಂತ ಅಂದರೆ ಪ್ರೇಮ್ ಪೂಜಾರಿ ಅಂತ. ಪ್ರೇಮ ಪೂಜಾರಿ ಚಿತ್ರ ಅಲ್ಲ ಆ್ಯಕ್ಚುಲಿ, ಆದರೆ ಪ್ರೇಮ ಪೂಜಾರಿ ಚಿತ್ರದ ಕುರಿತಾಗಿ ನಡೆದಂತಹ ಒಂದು ಏನು ಪ್ರತಿಭಟನೆ ಅವೆಲ್ಲದರಿಂದ ಕೂಡ ಚಿಂತಿತರಾಗಿದ್ರಂತೆ ದೇವಾನಂದ್ ಅವರು. ಅದೇ ಕಾರಣದಿಂದಾಗಿ ಈ ಹಿಪ್ಪಿಗಳ ಕುರಿತಾಗಿ, ಹಿಪ್ಪಿ ಸಂಸ್ಕೃತಿಯ ಕುರಿತಾಗಿ ಅವರ ಮನಸ್ಸಿನಲ್ಲಿ ಓಡ್ತಾ ಇದ್ದಂತಹ ವಿಚಾರಕ್ಕೆ ಮತ್ತೊಂದು ಸಿನಿಮಾ ಸೈಕೌಟ್ ಇಂದ ಪ್ರೇರಣೆಯನ್ನು ಕೂಡ ಪಡೆದುಕೊಂಡು ಅದ್ಭುತವಾಗಿ ಹರೇ ರಾಮ ಹರೇ ಕೃಷ್ಣ ಸಿನಿಮಾವನ್ನು ತೆರೆ ಮೇಲೆ ತಂದಿದ್ರಂತೆ. ಆದರೆ ಪ್ರೇಮ್ ಪೂಜಾರಿ ಚಿತ್ರದ ಹೆಸರನ್ನ ನೀವು ಹೇಳಿದ್ದೀರಿ, ಪ್ರೇಮ ಪೂಜಾರಿ ಚಿತ್ರದಿಂದ ಒಂದು ಸ್ವಲ್ಪ ಈ ಒಂದು ಚಿತ್ರಕ್ಕೆ ಮೊಮೆಂಟಮ್ ಸಿಕ್ಕಿದೆ ಅಂತ ಹೇಳ್ಬೋದು.

0: ಇರಬಹುದು. ಅಂದ್ರೆ ಪ್ರೇಮ್ ಪೂಜಾರಿ ಚಿತ್ರ ಬಂದಾಗ ಜನರು ನಡೆಸಿದಂತಹ ಪ್ರತಿಭಟನೆ ಇರಬಹುದು, ಕೆಲವರಷ್ಟು ಅದರ ವಿರುದ್ಧ ಬಂದಂತಹ ಮಾತುಗಳು ಇವೆಲ್ಲದರಿಂದ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿದ್ರಂತೆ ದೇವಾನಂದ್ ಅವರು ಆ ಹೊತ್ತಿನಲ್ಲಿ. ಇರಲಿ, ಯಾರೆಲ್ಲ ಸರಿ ಉತ್ತರ ಕೊಟ್ರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದೀವಿ. ಇದೀಗ ಎರಡನೇ ಪ್ರಶ್ನೆ ಕನ್ನಡ ಚಿತ್ರರಂಗದ ಕುರಿತಾಗಿ. ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಟಿ ಆರತಿ ಅವರು ಕಿವಿ ಕೇಳದ ಮಾತು ಬಾರದ ಅಮಾಯಕ ಮಹಿಳೆಯಾಗಿ ಕಾಣಿಸಿಕೊಂಡಿದ್ರು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ. ಈ ಒಂದು ಚಿತ್ರದಲ್ಲಿ ಅವರು ತೋರಿದಂತಹ ನಟನೆಗಾಗಿ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತು, ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಆರತಿ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಹೆಸರೇನು ಅಂತ ನೀವು ನಮಗೆ ಹೇಳಬೇಕು. ಆರತಿ ಅವರು ಈ ಒಂದು ಚಿತ್ರದಲ್ಲಿ ಕಿವಿ ಕೇಳದ ಮಾತು ಬಾರದ ಅಮಾಯಕ ಹುಡುಗಿಯಾಗಿ ಕಾಣಿಸಿಕೊಂಡಿದ್ರು. ಯಾವುದು ಆ ಕನ್ನಡ ಚಿತ್ರ ಬೇಗ ಬೇಗ ನಮಗೆ ಉತ್ತರಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಯಾರೆಲ್ಲ ಕೂಡ ಎರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಹರೀಶ್, ಬೂದಿಗೆರೆ ಮುರಳಿ, ರಘುನಾರಾಯಣ್, ನೇತ್ರ, ಹೊನ್ನೂರ್ ಅಲಿ, ಹಾಗೆ ಲಕ್ಷ್ಮೀಪತಿ, ಅನಿಲ್ ಭೀಷ್ಟಣ್ಣನವರ್, ಆಶಾ ಶ್ರೀನಿವಾಸ್, ಎನ್ ಜಿ ಬಸವರಾಜ್ ಮತ್ತು ವೇದಾ ಶೆಟ್ಟಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆರತಿ ಅವರು ಕಿವಿ ಕೇಳದ ಮಾತು ಬಾರದ ಅಮಾಯಕ ಮಹಿಳೆಯಾಗಿ ನಟಿಸಿದಂತಹ ಈ ಒಂದು ಚಿತ್ರದ ನಟನೆಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಧರ್ಮಸೆರೆ ಆಗಿತ್ತು. ತುಂಬಾ ಜನ ಕಥಾಸಂಗಮದ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಕಥಾಸಂಗಮದಲ್ಲಿ ಆರತಿ ಅವರಿಗೆ ಕಣ್ಣು ಇರಲಿಲ್ಲ, ಆದರೆ ಮಾತು ಬರ್ತಿತ್ತು ಅಲ್ವಾ? ಹಾಗಾಗಿ ಕಥಾಸಂಗಮ ಅಲ್ಲ, ಇದು ಧರ್ಮಸೆರೆ ಚಿತ್ರ. 1979 ತೆರೆ ಕಂಡಂತಹ ಚಿತ್ರ ಇದಾಗಿತ್ತು. ಜಡಭರತ ಅವರ ಕಾದಂಬರಿ ಧರ್ಮಸರೆ ಎನ್ನುವಂತಹ ಹೆಸರಿನಲ್ಲೇ ಬಿಡುಗಡೆಯಾಗಿತ್ತು. ಇದೇ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಕನ್ನಡದ ಚಿತ್ರ ಧರ್ಮಸರೆ. ಇದು ಚಿತ್ರ ವಿಮರ್ಶಕರ ಮೆಚ್ಚುಗೆಗೂ ಕೂಡ ಪಾತ್ರ ಆಯಿತು, ಹಾಗೆಯೇ ಸಾಮಾನ್ಯ ಜನರು ಕೂಡ ಈ ಒಂದು ಚಿತ್ರವನ್ನು ಮೆಚ್ಚಿಕೊಂಡ್ರು. ಕಾದಂಬರಿ ಆಧಾರಿತ ಚಿತ್ರಗಳು ಹೆಚ್ಚಾಗಿ ಬರ್ತಾ ಇದ್ದಂತಹ ಕಾಲ ಅದು. ಜನ ಕಾದಂಬರಿಯನ್ನು ಓದಿದ್ರು ಕೂಡ ಥಿಯೇಟರ್ ಕಡೆಗೆ ಮುಖ ಮಾಡ್ತಾ ಇದ್ರು. ಇದನ್ನ ಸಿನಿಮಾದಲ್ಲಿ ಹೇಗೆ ತಂದಿದ್ದಾರೆ ನೋಡೋಣ ಅಂತ. ಹಾಗೆ ಸಿನಿಮಾ ನೋಡಿದವರು ಕೂಡ ಕಾದಂಬರಿಯನ್ನು ಓದ್ತಾ ಇದ್ರು. ಬರಹದ ರೂಪದಲ್ಲಿ ಇದು ಹೇಗೆ ಇದೆ ನೋಡೋಣ, ಮೂಲ ಹೇಗಿದೆ ನೋಡೋಣ ಅಂತ. ಆದರೆ ಇವತ್ತಿಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ಇರಬಹುದು ಅಥವಾ ಕಥೆಯನ್ನು ಆಧರಿಸಿ ಬಂದಂತಹ ಸಿನಿಮಾಗಳು ಇರಬಹುದು, ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳಬಹುದು. ಅಲ್ಲೊಂದು ಇಲ್ಲೊಂದು ಪ್ರಯತ್ನಗಳು ನಡೆದರೂ ಕೂಡ ಹೆಚ್ಚಾಗಿ ನಾವು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಅದ್ದೂರಿತನಕ್ಕೆ, ಚಿತ್ರ ವಿಚಿತ್ರ ಗೆಟಪ್ಗಳಿಗೆ, ಹಾಗೆ ಕೋಟಿ ಕೋಟಿ ಬಜೆಟ್ಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಅಭಿರುಚಿಯನ್ನು ಪಣಕ್ಕೆ ಇಟ್ಟಿದ್ದೀವಿ ಅಂತ ಅನ್ಸುತ್ತೆ. ಇಲ್ಲ ಅಂತಂದರೆ ಇವತ್ತಿಗೂ ಕೂಡ ತುಂಬ ಮನಸ್ಸನ್ನು ಅರಳಿಸುವಂತಹ, ಚಿಂತನೆಗೆ ಹಚ್ಚುವಂತಹ ನಾನಾ ವಿಚಾರಗಳನ್ನ ಇಟ್ಟುಕೊಂಡು ಸಿನಿಮಾ ಮಾಡೋದಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ. ಮತ್ತು ಆ ಬಗೆಯ ಸಿನಿಮಾಗಳು ಬಂದಾಗ, ಸದಭಿರುಚಿಯ ಸಿನಿಮಾಗಳು ಬಂದಾಗ ಜನ ಥಿಯೇಟರ್ನತ್ತ ಮುಖ ಮಾಡ್ತಾನೇ ಇದ್ದಾರೆ ಅಲ್ವಾ? ಆದರೆ ಎಷ್ಟೋ ಸಲ ಅನ್ಸುತ್ತೆ ಹಳೆಯ ದಿನಗಳು ಚಂದ ಇತ್ತು ಅಂತ. ನಿಮಗೂ ಕೂಡ ಹೀಗೆ ಅನ್ಸುತ್ತಾ, ಹಳೆಯ ದಿನಗಳು ಚಂದ ಇತ್ತು ಅಂತ ಅನ್ಸುತ್ತಾ? ಮೆಸೇಜ್ ಮಾಡಿ 9480901013, ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಎಲ್ಲಿ ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದೀಗ ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸ್ತೀನಿ ಆಯಿತಾ? ಈ ಒಂದು ಮ್ಯೂಸಿಕ್ ಬಿಟ್ ಯಾವ ಸಿನಿಮಾದ ಹಾಡಿಂದು ಅಂತ ಹೇಳಿದ್ರೆ ಸಾಕು, ಸಿನಿಮಾದ ಹೆಸರು ಹೇಳಿದ್ರೆ ಸಾಕು, ಯಾವ ಸಿನಿಮಾದ್ದು ಅಂತ ನೀವು ಹೇಳಬೇಕು. ಇದೊಂದು ಹಿಂದಿ ಸಿನಿಮಾದ್ದು ಅಂತ ಮಾತ್ರ ನಾನು ನಿಮಗೆ ಹಿಂಟ್ ಕೊಡ್ತೀನಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಮೂರನೇ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಎನ್ಆರ್ ಪ್ರಸಾದ್, ಸುಧಾಮೂರ್ತಿ, ಕಬಾಡಿ ವೆಂಕಟೇಶ್, ಮಾಲಾ, ಗಂಗಾವತಿ ಈರಣ್ಣ, ಸಿದ್ದಲಿಂಗಮೂರ್ತಿ, ಎಸ್ಎಂ ಶೋಭಾ, ಈರಣ್ಣ ಬೆಂಗಾಲಿ, ಹಾಗೆ ಸುಭಾನ್ ಕೋರಿ, ಸುಬ್ರಹ್ಮಣ್ಯಂ, ಜಯಂತ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹೌದು, ನೀವು ಗೆಸ್ ಮಾಡಿದ ಕರೆಕ್ಟ್. ಮರ್ದ ಚಿತ್ರದ ಹಾಡಿನಿಂದ ಈ ಒಂದು ತುಣುಕನ್ನ ನಾವು ತೆಗೆದುಕೊಂಡು ಕೇಳಿಸಿದ್ವಿ. ಬೂರಿನ ಸರ್ವಾಲಯ ಅನ್ನುವಂತಹ ಗೀತೆಯ ಮಧ್ಯದಿಂದ ತೆಗೆದುಕೊಂಡಂತಹ ಮ್ಯೂಸಿಕ್ ಬಿಟ್ ಇದಾಗಿತ್ತು.

ಇದೀಗ ಕನ್ನಡ ಚಿತ್ರದ ಹಾಡಿನ ಸಾಲು ಎರಡು ಸಾಲನ್ನ ಕೇಳಿಸ್ತೀವಿ. ಇದು ಯಾವ ಚಿತ್ರದ ಹಾಡಿನ ಸಾಲು ಅಂತ ನೀವು ನಮಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹಾಡಿನ ಸಾಲುಗಳು ಹೀಗಿದೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಹೊಂಬಿಸಿಲುನಲ್ಲಿ ನಾವು ಕೊನೆಯದಾಗಿ ಕೇಳಿದಂತಹ ಪ್ರಶ್ನೆಗೆ ಯಾರು ಕೂಡ ಉತ್ತರಿಸೋ ಕೂಡ ಧೈರ್ಯ ಮಾಡಲಿಲ್ಲ. ಯಾಕೆ ಗೊತ್ತಿಲ್ಲ. ಓಕೆ, ಪ್ರೀತಿ ಜಗದ ಅನ್ನುವಂತಹ ಒಂದು ಹಾಡಿನ ತುಣುಕರ ನಿಮಗೆ ಕೇಳಿಸಿದ್ವಿ. ಶ್ವೇತ ಗುಲಾಬಿ ಚಿತ್ರದ ಹಾಡು ಇದಾಗಿತ್ತು. ಎಸ್ ಪಿ ಬಿ ಮತ್ತು ಮಂಜುಳಾ ಅವರು ದನಿಯಾಗಿದ್ರು. ದೊಡ್ಡರಂಗೇಗೌಡರು ಬರೆದಂತಹ ಸಾಹಿತ್ಯ ಇದು. ಕಲ್ಯಾಣ್ ಹಾಗೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಈ ಸಾಲುಗಳು ಎಷ್ಟು ಹಾಂಟಿಂಗ್ ಆಗಿದೆ ಅಂತ ಹೇಳಿ ಅದನ್ನ ಕಟ್ ಮಾಡಿ ಕೇಳಿಸಿದ್ದು ಶ್ವೇತ ಗುಲಾಬಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಇದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸಮಯ ಆಗಿದೆ 4:14 ಈ ಹೊತ್ತಿನಲ್ಲಿ ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಯೂತ್ ಏನ್ ಮಾಡ್ತಾ ಇದ್ದಾರೆ ಪರಿಸರಕ್ಕಾಗಿ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಜೊತೆಯಾಗಿ ಮಾತಾಡೋದಕ್ಕೆ ಇವತ್ತು ಇಬ್ರು ಇರ್ತಾರೆ, ಒಬ್ರು ನಿಧಿ ಮತ್ತೊಬ್ರು ಅಜಯ್ ಅಂತ ಹೇಳಿ. ಇವರಿಬ್ರು ಕೂಡ ಕವಚ ಅನ್ನುವಂತಹ ಒಂದು ಸಂಸ್ಥೆ ತಾವಾಗಿಯೇ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇವರ ಟೀಮ್ನಲ್ಲಿ ಬಹಳಷ್ಟು ಜನ ಇದ್ದಾರೆ, ಬೇರೆ ಬೇರೆ ಬಗೆಯ ವಿಚಾರಗಳಲ್ಲಿ ಇವರನ್ನ ಇವರು ತೊಡಗಿಸ್ಕೊಂಡಿದ್ದಾರೆ. ಅವರ ಕುರಿತಾಗಿ ಹಾಗೆ ಕವಚ ಸಂಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ಇದೀಗ ನಿಧಿ ಅವರೇ ನಮ್ಮ ಜೊತೆಯಾಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ
1: ಹಲೋ,
0: ನಮಸ್ತೆ ನಿಧಿ, ಹೇಗಿದ್ದೀರಾ?
1: ನಮಸ್ತೆ, ನಾನು ಚೆನ್ನಾಗಿದ್ದೀನಿ.
0: ನೀವು ಕವಚ ಅನ್ನುವಂತಹ ಸಂಸ್ಥೆಯನ್ನ ಕಟ್ಕೊಂಡಿದ್ದೀರಿ ಅಲ್ವಾ? ಒಟ್ಟು ಎಷ್ಟು ಜನ ಇದ್ದೀರಿ? ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು?
1: ಸ್ವಲ್ಪ ಕಡಿಮೆ ಧ್ವನಿ ಇದೆ.
0: ಓಕೆ, ಇವಾಗ
1: ಕೇಳಿಸ್ತಿಲ್ಲ.
0: ಇವಾಗ ಹಲೋ
1: ಹಲೋ,
0: ನಿಮ್ಮ ಕವಚ ಸಂಸ್ಥೆಯ ಕುರಿತಾಗಿ ಹೇಳಿ ಈಗ.
1: ಹಲೋ, ಕೇಳಿಸ್ತಿದ್ಯಾ?
0: ಹಾ, ಕೇಳಿಸ್ತಿದೆ, ಹೇಳಿ ನಿಧಿ.
1: ತುಂಬಾ ಫೀಬಲ್ ಆಗಿದೆ, ಕೇಳಿಸ್ತಿಲ್ಲ ನನಗೆ.
0: ಓಕೆ, ಒಟ್ಟಿನಲ್ಲಿ ಕವಚ ಅನ್ನುವಂತಹ ಸಂಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ಇನ್ನ ಸ್ವಲ್ಪ ಹೊತ್ತಿನಲ್ಲೇ ನಿಧಿ ಅವರು ನಮ್ಮ ಜೊತೆಯಾಗಿ ಇರ್ತಾರೆ. ಅಂದ್ರೆ ನಾವು ಯಾವಾಗ್ಲೂ ಏನ್ ಅನ್ಕೊಳ್ತೀವಿ ಅಂತಂದ್ರೆ ಯುವಕರು ಅಂತ ಅಂದ್ರೆ ಅವರು ಫ್ಯಾಷನ್ ಅಲ್ಲಿ ಬ್ಯುಸಿ, ಇಲ್ಲಾಂದ್ರೆ ತಮ್ದೇ ಲೈಫ್ ನಲ್ಲಿ ಬ್ಯುಸಿ ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಒಂದಷ್ಟು ಜನ ಯುವಕರು ಬಹಳ ಸೀರಿಯಸ್ ಆಗಿ ಪ್ರಕೃತಿಯ ಕುರಿತಾಗಿ, ತಮ್ಮ ಸುತ್ತಿನ ಸಮಾಜದ ಕುರಿತಾಗಿ ಕಾಳಜಿನ ಹೊಂದಿದ್ದಾರೆ, ಮತ್ತೆ ಅದೇ ನಿಟ್ಟಿನಲ್ಲಿ ಬಗೆ ಬಗೆಯ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಕುರಿತಾಗಿ ಮಾತಾಡೋದಕ್ಕೆ ನಿಧಿ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದಿನಿ. ಮತ್ತೊಂದು ಹಾಡಿನ ನಂತರ ಅವರು ನಮ್ಮ ಜೊತೆ ಆಗ್ತಾರೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಇವಾಗ ಕವಚ ಸಂಸ್ಥೆಯಿಂದ ನಮ್ಮ ಜೊತೆಯಾಗಿ ನಿಧಿ ಅವರು ಇದ್ದಾರೆ. ನಿಧಿ ಅವರನ್ನ ಮಾತಾಡ್ಸೋಣ. ಹಲೋ ನಿಧಿ.
1: ಹಲೋ, ನಮಸ್ತೆ.
0: ನಮಸ್ತೆ. ನಿಮ್ಮ ಕವಚ ಸಂಸ್ಥೆಯ ಕುರಿತಾಗಿ ಹೇಳ್ತೀರಾ, ಏನೆಲ್ಲ ಕೆಲಸಗಳು ಮಾಡ್ತಿದ್ದೀರಿ ಅಂತ?
1: ಖಂಡಿತ. ನನ್ನ ಹೆಸರು ನಿಧಿ ಅಂತ. ನಾನು BNMIT ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಕವಚ ಸಂಸ್ಥೆ 2 ವರ್ಷದ ಮುಂಚೆ ಪ್ರಾರಂಭ ಆಗಿದ್ದು. ಅದಕ್ಕೆ ಕೋಫೌಂಡರ್ ನಾನು ಹಾಗೂ ಫೌಂಡರ್ ಬಂದು ಅಜಯ್. ಕವಚ ಅನ್ನುವಂಥದ್ದು ಒಂದು ಅಬ್ರಿವೇಷನ್ ಇದೆ, ಅದಕ್ಕೆ ಕಂಕಳ ವನ್ಯ ಚಕ್ಷು ಅಂತ. ಕಂಕಳ ಅಂತ ಅಂದ್ರೆ ಕಂಕಣ ತೊಟ್ಟು, ಅಂದ್ರೆ ಸಂಕಲ್ಪ ಬದ್ಧರಾಗಿ ನಾವು ಒಂದು ಕಾರ್ಯವನ್ನ ಮಾಡ್ಬೇಕು ಅನ್ಕೊಂಡ್ರೆ ಅದು ಮಾಡೇ ಮಾಡ್ತೀವಿ ಅಂತ. ವನ್ಯ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಡು, ಚಕ್ಷು ಅಂತ ಅಂದ್ರೆ ಕಣ್ಣುಗಳು. ಸೊ ಈ ಕಾಡುಗಳಿಗೆ ಕಣ್ಣಾಗಿ ನಾವು ಕಾಪಾಡ್ತೀವಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿರೋದು ಕಂಕಳ ವನ್ಯ ಚಕ್ಷು ಕವಚ ಅಂತ. ಸುಮಾರು 2 ವರ್ಷಗಳಿಂದ ನಾವು ಇದನ್ನ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು 100ಕ್ಕಿಂತ ಹೆಚ್ಚು ಜನ ವಾಲಂಟಿಯರ್ಸ್ ಇವಾಗ ಕವಚದಲ್ಲಿ ಸಕ್ರಿಯವಾಗಿದ್ದಾರೆ. ನಾವು ಹಲವಾರು ರೀತಿಯಾಗಿ ಪ್ಲಾಂಟೇಶನ್ಸ್ ಆಗಿರ್ಬೋದು, ಕ್ಲೆನ್ಲಿನೆಸ್ ಡ್ರೈವ್ಸ್ ಆಗಿರ್ಬೋದು ಬೆಂಗಳೂರು ಥ್ರೂ ಔಟ್ ಬೆಂಗಳೂರು ಮಾಡ್ತಿರ್ತೀವಿ. ಹಾಗೂ ನಮ್ದು ಸೀಡ್ ಬಾಲ್ ಡಿಸ್ಪರ್ಸಲ್ ಆಗಿರ್ಬೋದು, ಮತ್ತೆ ಫೆಸ್ಟಿವಲ್ ಪ್ರಕಾರ ಗಣೇಶ ಹಬ್ಬಕ್ಕೆ ನಾವು ಎಕೋ ಫ್ರೆಂಡ್ಲಿ ಗಣೇಶ, ಆ ತರ ಹಲವಾರು ಒಂದು ಯೋಜನೆಗಳನ್ನ ಮಾಡ್ತಾ ಇರ್ತೀವಿ. ನಮ್ದು ಮುಖ್ಯ ಉದ್ದೇಶ ಬಂದು ನಾವು ಎಲ್ಲೇ ಹೋದ್ರು ಎಷ್ಟೊಂದ್ ಕಡೆ ಪ್ಲಾಸ್ಟಿಕ್ಸ್ ಮತ್ತೆ ಬರೀ ಕಸ ತುಂಬಿರುತ್ತೆ ಎಷ್ಟೊಂದ್ ಕಡೆ ರೋಡ್ನಲ್ಲೆಲ್ಲ. ಸೊ ನಮ್ದು ಉದ್ದೇಶ ಬಂದು ನಾವು ನಮ್ಮ ಕೈಲಾದಷ್ಟು, ಇವಾಗಿನ್ನು ನಾವೆಲ್ಲರೂ ವಿದ್ಯಾರ್ಥಿಗಳೇ ಇರೋದು ಈ ಸಂಸ್ಥೆಯಲ್ಲಿ, ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಬೆಂಗಳೂರನ್ನಾಗ್ಲಿ ನಮ್ಮ ಸುತ್ತಮುತ್ತ ಜಾಗನ ಸ್ವಚ್ಛ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ರಿಂದ ಪ್ರಾರಂಭ ಆಗಿರೋದು ಕವಚ ಅಂತ. ಹಲವಾರು ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದೀವಿ. ಅವ್ರ ಕೈಲೆ ಶಾಲಾ ಮಕ್ಕಳ ಕೈಲೆ ಬೀಜಗಳನ್ನ ತಂದು ಅವ್ರ ಕೈಲೆ ಸೀಡ್ ಬಾಲ್ಸ್ ನ ಮಾಡಿಸಿ ನಾವು ಆ ಸೀಡ್ ಬಾಲ್ಸ್ ನ ಡಿಸ್ಪರ್ಸ್ ಮಾಡಿದೀವಿ. ಪ್ಲಾಂಟೇಶನ್ ಹಲವಾರು ಜಾಗ ಅಂದ್ರೆ ರಾಮೋಹಳ್ಳಿ ಆಗಿರ್ಬೋದು, ರಾಮನಗರ, ಹಲವಾರು ಕಡೆ ನಾವು ಪ್ಲಾಂಟೇಶನ್ಸ್ ಮಾಡಿದೀವಿ ಹಾಗೂ ಅದನ್ನ ನೋಡ್ಕೊಂತಾ ಇದೀವಿ ಕೂಡ. ಸೊ ಇವಾಗ ತನಕ ತುಂಬಾ ಒಳ್ಳೆ ರೀತಿಯಲ್ಲಿ ಜನರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಗೆ. ಇದರ ಜೊತೆಗೆ ಓತ್ ಫಾರ್ ಚೇಂಜ್ ಅಂತ ನಮ್ದು ಒಂದು ಪುಸ್ತಕ ಇದೆ. ಯಾರ್ಯಾರು ಪ್ರಕೃತಿಗೋಸ್ಕರ ಅವರು ಏನಾದ್ರೂ ಕೊಡುಗೆ ಕೊಡಬೇಕು ಅಥವಾ ಅವರ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಅವರು ಓತ್ ಫಾರ್ ಚೇಂಜ್ ಪುಸ್ತಕದಲ್ಲಿ ಅವರ ಪ್ರಕೃತಿಯನ್ನ ಕಾಪಾಡಿ ಅಂತ ಒಂದು ನೋಟ್ ಬರೀತಾರೆ. ಅದರಿಂದ ಜನರಿಗೂ ಕೂಡ ಗೊತ್ತಾಗತ್ತೆ ಅನ್ನೋ ಉದ್ದೇಶದಿಂದ ಓತ್ ಫಾರ್ ಚೇಂಜ್ ಅಂತ ಒಂದು ಪುಸ್ತಕ ಇದೆ ನಮ್ಮ ಹತ್ರ. ಸೊ ಈ ರೀತಿಯಲ್ಲಿ ಹಲವಾರು ಜನ, ಕಾಂತಾರಾದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ರು ಕಿಶೋರ್ ಅಂತ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಜಯದೇವ ಹಾಸ್ಪಿಟಲ್ ಅವರು ಕೂಡ ಭಾಗವಹಿಸಿದ್ದಾರೆ, ಗುರುರಾಜ್ ಕರ್ಜಿಗೆ ಅವರು ಕೂಡ ಭಾಗವಹಿಸಿದ್ದಾರೆ. ಈ ರೀತಿ ನಮಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹಾಗೆ ಇನ್ನು ಮುಂದೆ ಕೂಡ ನಾವು ಪ್ರಕೃತಿ ಪರವಾಗಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ.
0: ತುಂಬಾ ಸಂತೋಷ ನಿಧಿ. ನಿಜಕ್ಕೂ 2 ವರ್ಷದಲ್ಲಿ ನಿಮ್ಮ ಸಂಸ್ಥೆ ಎಷ್ಟೆಲ್ಲ ಜನರನ್ನ ತಲುಪಿದ್ದೀರಿ, ಮತ್ತೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಮತ್ತೆ ಸಮಾಜದ ಕುರಿತಾಗಿ ಪರಿಸರದ ಕುರಿತಾಗಿ ನಿಮ್ಗಿರುವಂತಹ ಕಾಳಜಿ, ಪ್ರಜ್ಞೆ ಮತ್ತೆ ಜಾಗೃತಿ ಇವೆಲ್ಲ ಕಾರಣಕ್ಕಾಗಿ ತುಂಬಾ ಖುಷಿ ಆಯ್ತು. ನಿಮ್ಗೆ ನಮ್ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾ ಇದೀವಿ. ಹಾಗೆಯೇ ನಿಮ್ಮ ಕೆಲಸ ತುಂಬಾ ಚೆನ್ನಾಗಿ ನಡೀಲಿ ಅಂತ ವಿಶ್ ಕೂಡ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ನಿಧಿ, ನಮ್ ಜೊತೆ ಮಾತಾಡಿದ್ದಕ್ಕೆ
1: ಧನ್ಯವಾದಗಳು.
0: ಧನ್ಯವಾದಗಳು. ಸ್ನೇಹಿತರೆ, ಕವಚ ಅನ್ನುವಂತಹ ಒಂದು ಸಂಸ್ಥೆಯನ್ನು

ಮಾಡಿಕೊಂಡು ಇನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಇರುವಂತಹ ಒಂದಷ್ಟು ಜನ ಯುವಕ ಮತ್ತು ಯುವತಿಯರು ಸೇರಿ ನಡೆಸ್ತಾ ಇರುವಂತಹ ಕೆಲಸಗಳು ಇದು. ಮರಗಳನ್ನು ನೆಡೋದಿರಬಹುದು ಅಥವಾ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವಂಥದ್ದಿರಬಹುದು. ಎಲ್ಲೆಲ್ಲೆಲ್ಲ ಕೂಡ ಕಸದ ರಾಶಿ ಕಾಣಿಸುತ್ತೆ, ಅಲ್ಲೆಲ್ಲ ಈ ಮಕ್ಕಳು ಹೋಗಿ ಅದನ್ನು ಕ್ಲೀನ್ ಮಾಡಿ ಅಲ್ಲಿ ವಾಲ್ಗೆ ಪೇಂಟ್ ಮಾಡಿ ಒಂದು ಒಳ್ಳೆಯ ಡ್ರಾಯಿಂಗ್ನ ಕೂಡ ಮಾಡಿ ಬರ್ತಾರೆ. ಹಾಗೆಯೇ ಗಣೇಶನ ಹಬ್ಬದ ಸಮಯದಲ್ಲಿ ನಾವು ಎಷ್ಟೋ ಸಲ ನೀರಿನಲ್ಲಿ ಕರಗದೇ ಇರುವಂತಹ ಮೂರ್ತಿಗಳನ್ನ ತರೋದನ್ನು ನೋಡ್ತಿರ್ತೀವಿ. ಆ ಥರ ಅಲ್ಲದೆ ಮಣ್ಣಿನಲ್ಲಿ ಕರಗಿ ಹೋಗಬಲ್ಲಂತಹ ಮಣ್ಣಿನ ಜೇಡಿಮಣ್ಣಿನ ಮೂರ್ತಿಗಳನ್ನ ಮಾಡುವಂತಹದನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಮತ್ತೆ ಅದರಲ್ಲೇ ಒಂದು ಸೀಡ್ನ ಇಟ್ಟು ನೀವು ಅದನ್ನ ನಿಮ್ಮ ಮನೆಯ ತುಳಸಿ ಪಾಟ್ ಅಥವಾ ಯಾವುದೇ ಒಂದು ಖಾಲಿ ಪಾಟ್ಗೆ ಹಾಕಿದ್ರೆ ಸಾಕು, ಅಲ್ಲಿಂದ ಗಿಡ ಚಿಗುರೋ ಹಾಗೆ ಇರುವಂತಹ ಮೂರ್ತಿಗಳನ್ನ ಇವರು ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಿಸರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಕವಚ ಸಂಸ್ಥೆಯ ರೂವಾರಿ ಅಜಯ್ ಅವರ ಜೊತೆ ಕೂಡ ಮಾತಾಡ್ತೀವಿ. ಅವರ ಮುಂದೆ ಇರುವಂತಹ ಚಾಲೆಂಜಸ್ ಏನು ಮತ್ತೆ ಇನ್ನೇನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅವರು, ಅವೆಲ್ಲದರ ಬಗ್ಗೆ ಮಾತಾಡ್ತೀವಿ. ಕೇಳ್ತಾರೆ ಆಕಾಶವಾಣಿ ಎಫ್ ಎಂ ರೈಂಬೋ. ಈ ಮಧ್ಯೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಬ್ಯಾಂಗ್ಳೂರ್ ಯೋಧ ಕಾರ್ಯಕ್ರಮದಲ್ಲಿ ಆಗ್ಲೇ ಹೇಳಿದ ಹಾಗೆ ಕವಚ ಸಂಸ್ಥೆಯ ಅಜಯ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಹಲೋ.
1: ಹಲೋ,
0: ನಮಸ್ತೆ ಅಜಯ್, ಹೇಗಿದ್ದೀರಿ?
1: ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಆರಾಮ?
0: ನಾನು ಕೂಡ ಆರಾಮಿದ್ದೀನಿ. ಕವಚ ಸಂಸ್ಥೆಯ ಕುರಿತು ನಿಧಿ ಅವರು ಮಾತಾಡ್ತಾ ಹೇಳಿದ್ರು, 2 ವರ್ಷದಿಂದ ನೀವು ಏನೆಲ್ಲ ಪ್ರಗತಿಯನ್ನ ಸಾಧಿಸಿದ್ದೀರಿ, ಯಾವ್ದೆಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ ಅಂತ. ಇದೀಗ ಅದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾನೆ. ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡಬೇಕು ಅಂತ ಅನ್ನಿಸ್ತು, ನಿಮ್ಮ ಮುಂದೆ ಇರುವಂತಹ ಸವಾಲುಗಳೇನು ಮತ್ತೆ ಜನರಿಂದ ನೀವು ಏನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಅವ್ರು ನಿಮ್ಗೆ ಹೇಗೆ ಸಹಾಯ ಮಾಡಬಹುದು ಮತ್ತೆ ನಿಮ್ಮ ಮುಂದೆ ಇರುವಂತಹ ಕನಸುಗಳೇನು, ಇವಿಷ್ಟರ ಕುರಿತಾಗಿ ಮಾತಾಡಬಹುದಾ ಈಗ?
1: ಖಂಡಿತ. ಮೊದಲನೇದಾಗಿ ಥ್ಯಾಂಕ್ ಯು, ನಮಗೆ ಕಳೆದ ವರ್ಷ ಕೂಡ ಅಪರ್ಚುನಿಟಿ ಕೊಟ್ಟಿದ್ರಿ, ಈ ವರ್ಷ ಕೂಡ ನಾವು ಮಾಡ್ತಾ ಕೆಲಸನ ಗುರುತಿಸಿ ನಮಗೆ ಅಪರ್ಚುನಿಟಿ ಕೊಟ್ಟಿದ್ದೀರಾ. ಮೊದಲನೇದಾಗಿ ನಿಮಗೆ ಧನ್ಯವಾದ.
0: ಥ್ಯಾಂಕ್ ಯು.
1: ಸೊ ನೀವು ತಿಳಿಸಿದ ಹಾಗೆ ನಮಗೆ ಈಗ ಜನಬಲ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅನ್ನೋ

0: ಯಾವುದೇ ಒಂದು ಸಣ್ಣ ಸಂಸ್ಥೆ ಅದು ನಾಲ್ಕು ಜನ ಇರೋದಾಗಿರ್ಲಿ, ನಾನೂರು ಜನ ಇರೋದಾಗಿರ್ಲಿ, ಶುರು ಮಾಡಿದಾಗ ನಮ್ನ ನೋಡಿ ಹೊಗಳೋರು ತೆಗಳೋರು ಇಬ್ರು ಇರ್ತಾರೆ. ನಾವು ಕೆಲಸ ಶುರು ಮಾಡಿದಾಗ ನಮಗೆ ಹೊಗಳೋರ್ಗಿಂತ ತೆಗಳೋರು ಜಾಸ್ತಿ ಜನ ಇದ್ರು. ವಿದ್ಯಾರ್ಥಿಯಾಗಿ ನೀನು ಓದ ಕಡೆ ಕೆಲಸ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ ಅಂದಾಗ ಯಾರ ಮನೇಲಿ ಕೂಡ ಇದು ಬೇಕನ್ನೋ ಕ್ವಶನ್ ಬಂದೇ ಬರುತ್ತೆ, ಆ ಪ್ರಶ್ನೆ. ಸೊ ನಮ್ಮ ಈ ಎರಡು ವರ್ಷಗಳ ಕಾಲ ನಾವ್ ಏನೇನ್ ಕೆಲಸ ಮಾಡಿದ್ವಿ, ದಿನಗಳು ಕಲಿತಾ ಕಲಿತಾ ಕಲಿತಾ, ನಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಮ್ಮ ಎದುರು ಬದ ಸುತ್ತಮುತ್ತ ಇರೋ ಜನ ಆಗಿರ್ಬೋದು, ನಮ್ಮ ತಂಡದ ಸಂಸ್ಥೆಯ ಏನು ಪಬ್ಲಿಕ್ ಚಾನೆಲ್ಸ್ ಇದೆ ಅದರಲ್ಲಿ ನಮ್ಮ ವರ್ಕ್ ಪ್ರೋಗ್ರೆಸ್ ನೋಡ್ತಿದ್ದ ಜನಗಳಾಗಿರ್ಬೋದು, ಎಲ್ಲಾರು ನಮ್ಮ ಕೆಲಸ ನೋಡಿ ತೆಗಳುತ್ತಾ ಇದ್ದವರು ಕೂಡ ಹೊಗಳಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದ ನಮಗೆ ಇನ್ನೂ ಕೂಡ ತುಂಬಾ ಒಂಥರ ಈ ನಮ್ಗೆ ಬಲ ಸಿಕ್ಕದಂಗ ಆಯ್ತು. ಸೊ ನಾವು ಜನರಿಂದ ಏನ್ ಜಾಸ್ತಿ ಕೇಳಕ್ ಇಷ್ಟಪಡ್ತೇವೆ, ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ಎಂಡ್ ಆಫ್ ದ ಡೇ ಹೇಗಾಗುತ್ತೆ ಅಂದ್ರೆ ನಮ್ಮ ಓದು ಮೊದಲಾಗೆ ಬಂದೇ ಬರುತ್ತೆ. ಯಾವ್ದೋ ಒಂದು ಕಾರ್ಯಕ್ರಮ ಇಟ್ಟಿರ್ತೀವಿ, ಸ್ವಲ್ಪ ಜನ ಬರಕಾಗಿರುತ್ತೆ, ಅದ್ರವ್ರಿಗೆ ಪರೀಕ್ಷೆ ಅಥವಾ ಯಾವ್ದೇನೋ ಟೆಸ್ಟ್ ಇರುತ್ತೆ, ಬರಕ್ ಆಗೋದಿಲ್ಲ. ಆಗೇನಾಗುತ್ತೆ ಅಂದ್ರೆ ಜನ ಬಲ ಅನ್ನೋದು ನಿಮ್ಗೆ ಗೊತ್ತು, ಯಾವ್ದೇ ಒಂದು ಸಂಸ್ಥೆ ನಡೆಸ್ತಿದೀವಿ ಅಂತರಲ್ಲೂ ಈ ಗಿಡ ನೆಡೋ ಕೆಲಸಗಳಾಗಿರ್ಬೋದು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರೋ ಈ ತರ ಮಾಡ್ತೀವಿ ಅಂದ್ರೆ ನಮ್ಗೆ ಜನಬಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
1: ಹೌದು.
0: ಸೊ ಈ ತರ ಇವೆಂಟ್ ಗಳಲ್ಲಿ ನಮ್ಗೆ ಸ್ಟೂಡೆಂಟ್ಸ್ ಮಾತ್ರ, ಈಗ ಸ್ಟೂಡೆಂಟ್ಸ್ ಗೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಒಂದು ವಿಷ್ ಏನು ಅಂದ್ರೆ ನಾವ್ ಮಾಡ್ತಿರೋ ಕೆಲಸ ನಾವ್ ರೀಚ್ ಆಗೋದ್ಕಿಂತ ನಮ್ಮ ಕೆಲಸ ಎಲ್ಲರಿಗೂ ಇದನ್ನ ಕೇಳ್ತಾ ಇರೋರಾಗಿರ್ಬೋದು, ಕೇಳಿಸ್ಕೊಳ್ಳೋರಾಗಿರ್ಬೋದು, ರೀಚ್ ಆಗಿ ನಾವ್ ಮಾಡೋ ಒಂದ್ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರದೊಂದ್ ಸಣ್ಣ ಕೈ ಜೋಡಿಸಿದ್ರೆ ಇನ್ನು ಕೂಡ ಹೆಚ್ಚು ಈ ಪ್ರಕೃತಿಗೆ ನಾವು ಕೊಡುಗೆಯನ್ನ ಕೊಡ್ಬೋದು ಅಂತ ಹೇಳ್ತೀನಿ. ಹಾಗೆ ಕೂಡ ನೀವು ಕೇಳಿದ್ರಿ ನಮ್ಮ ಮುಂದಿನ ಕೆಲಸಗಳ ಬಗ್ಗೆ ಏನೇನ್ ಮಾತ್ ಇದೆ ಅಂತ. ನಿಧಿ ಅವ್ರು ಸುಮಾರು ಲಿಸ್ಟ್ ಮಾಡಿದ್ರು, ನಾನು ಕೇಳಿಸ್ಕೊಂತಿದ್ದೆ. ಓತ್ ಫಾರ್ ಚೇಂಜ್ ಆಗಿರ್ಬೋದು, ನಮ್ಮ ಸೀಟ್ ಬಾಲ್ ಆಗಿರ್ಬೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು. ನಮ್ಗೀಗ ಮುಖ್ಯವಾಗಿ ನಾವ್ ಏನ್ನ ಹುಡುಕ್ತಿದೀವಿ ಅಂದ್ರೆ ನಮ್ಗೆ ಒಂದು ಕೆಲವು ವಿದ್ಯಾಸಂಸ್ಥೆಗಳನ್ನ ಹುಡುಕ್ತಿದ್ದೇವೆ. ಯಾಕಂದ್ರೆ ಏನೇ ಕೆಲಸ ಶುರು ಮಾಡಿದ್ರು ಮಕ್ಕಳಿಂದ ಶುರು ಮಾಡಿದಾಗ ಅದು ಜಾಸ್ತಿ ಬೇಗ ತಲುಪುತ್ತೆ, ಮುಟ್ಟುತ್ತೆ.
1: ಹೌದು.
0: ಮನೇಲಿ ದೊಡ್ಡವ್ರಿಗೆ ಹೇಳಿದಾಗ ಒಬ್ರಿಗೊಬ್ರು ಅವ್ರ ಟೆನ್ಷನ್ ಗಳು ನಿಂತವ, ಅದೇ ಮಗುಗು ಅಂತ ಹೇಳಿದ್ರೆ ಮನೆಗೆ ಹೋಗಿ ಸ್ಕೂಲ್ ಅಲ್ಲಿ ನಡೆದಿದ್ದು ತಾನು ಕೇಳಿದ್ ಎಲ್ಲಾನು ಹೇಳ್ಕೊಳುತ್ತೆ. ನಮ್ಗೀಗ ಶಾಲಾ ಶಾಲೆಗಳು ಸಂಸ್ಥೆಗಳಲ್ಲಿ ಏನಾಗ್ಬೇಕು ಅಂದ್ರೆ ನಮ್ದೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ನಾವು. ಯಾವ್ದನ್ನ ಬೆಳೆಸ್ಬೇಕು, ಹೇಗೆ ಬೆಳೆಸ್ಬೇಕು, ಹೇಗಿರ್ಬೇಕು, ನಿಮ್ ಸುತ್ತಮುತ್ತ ಪ್ರಕೃತಿನ, ನಮ್ ಸುತ್ತಮುತ್ತ ಇರೋ ಜಾಗನ ಹೇಗೆ ಕಾಪಾಡ್ಕೋಬೇಕು, ದೃಷ್ಟಿಸಿ ನೋಡಿದ್ರೆ ಎಂತ ಅದ್ಭುತ ಸುತ್ತಮುತ್ತದಲ್ಲೇ ಕಾಣುತ್ತೆ. ಈಗ ನಾವ್ ಹೇಳ್ತೀವಿ, ನಾವ್ ಅಲ್ಲೆಲ್ಲೋ ಹೋದ್ರೆ ನಿಂತ್ರೆ ಅಂತ ಹೂವ ಕಾಣುತ್ತೆ, ಇಲ್ ಬಂದ್ ನಿಂತ್ರೆ ಇಂತ ಹುಳ ಕಾಣುತ್ತೆ ಅಂತ. ನಮ್ ಸುತ್ತಮುತ್ತದಲ್ಲೇ ಎಲ್ಲ ಇದೆ. ನಮ್ಗೆ ಆ ಗುರುತಿಸಕ್ಕೆ ಬೇಕಾಗಿರೋ ಪೇಷನ್ಸ್ ಯಾಕೆ ಕಳ್ಕೊಂತಿದೀವಿ ಅಂದ್ರೆ ನಮ್ಮ ಅಲ್ಲಿ ಡೈಲಿ ಏನ್ ಕೆಲಸಗಳಿದ್ರೆ ಜಾಸ್ತಿ ಆಗ್ತದೆ, ನಾವು ವರ್ಕ್ ಓರಿಯೆಂಟೆಡ್ ಆಗ್ತಿದ್ದೀವಿ. ಸೊ ಈ ಮಕ್ಳ ಕೈಲಿ ನಾವು ಸರೌಂಡಿಂಗ್ಸ್ ಬಗ್ಗೆ ತುಂಬಾ ಅವೇರ್ನೆಸ್ ಕೊಡ್ಬೇಕು ಅಂತ. ಸೊ ನಾವು ನಮ್ಮಲ್ಲಿರೋ ಮೊದಲನೇ ಬೇಡಿಕೆ ಅಂದ್ರೆ ವಿದ್ಯಾಸಂಸ್ಥೆಗಳು ಯಾರಿದ್ದಾರೆ ಅವರು, ನಮ್ದು ಇಮೇಲ್ ಐ ಡಿ ಕೂಡ ಇದೆ, ನಾವು ಡಾಟ್ ಕವಚ ಜಿಮೇಲ್ ಡಾಟ್ ಕಾಮ್ ಅಂತ. ನಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾವು _ ಕವಚ ಅಂತ. ನಮ್ಗೆ ಎರಡು ಕಡೆ ನೀವು ಮೆಸೇಜಸ್ ನ ಕಳ್ಸಿಕೊಟ್ರೆ ನಾವು ಖಂಡಿತ ಪ್ರತಿಕ್ರಿಯೆ ನೀಡಿ, ಯಾಕಂದ್ರೆ ಎಂಡ್ ಆಫ್ ದ ಡೇ ಎಲ್ಲರೂ ಒಳ್ಳೇದೇ ಮಾಡ್ತಿರೋದು.
1: ಹೌದು.
0: ನಮ್ ಕೈಲಾದ್ರೂ ನಾವ್ ಸಲ್ಸ್ಕೊಡ್ತೀವಿ. ಇನ್ನ ಮಕ್ಳು ಕೈಲ ಮಾಡ್ಬಿಟ್ರೆ ನಿಧಿ ಅವ್ರು ಹೇಳಿದ್ರು ಗಣೇಶ ಹಬ್ಬ ಅಂತ, ನಾವು ನೀವು ಕೂಡ ವಿಸ್ತರಿಸ್ತೀರಿ ಅದ್ರ ಬಗ್ಗೆ. ನನಗೆ ಇದೇ ಬೇಕಾಗಿದ್ ನೋಡಿ, ನಾವು ಸಣ್ಣದಾಗಿ ಹೇಳದ್ನ ನೀವ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವ್ ಜನಕ್ಕೆ ಹೇಳದ್ರಿ. ಈ ತರ ಮೂರ್ ಜನ ನಮ್ ಬಗ್ಗೆ ನಮ್ ಕೆಲಸಗಳ ಬಗ್ಗೆ ಮಾತಾಡೋರ್ಬೇಕು. ಗಣೇಶ ಹಬ್ಬದಲ್ಲಿ ಏನ್ ಸೀಟ್ ಗಣೇಶ ಮಾಡ್ತೀವಿ. ಗಣೇಶನ್ ಜೊತೆ ಒಂದ್ ಸೀಡ್ ಇರುತ್ತೆ, ಎಲ್ಲಾರು ಕೇಳ್ತಾರೆ ನೀವು ಜೇಡಿ ಮಣ್ಣಗೆ ಸೀಡ್ ಹಾಕಿದ್ರೆ ಗಣೇಶ ಬರಲ್ಲ. ಅದಕ್ಕೆ ನಾವ್ ಹೇಳ್ತಾ ಇರೋದು ಜೇಡಿ ಮಣ್ಣಲ್ಲಿ ಗಣೇಶ ಮಾಡಿ ಅವನಿಗೆ, ಪಾಪ ಗಣೇಶನಿಗೆ. ನಮ್ಗೆ ಗೊತ್ತಲ್ಲ, ನಮ್ಮಲ್ಲಿ ಸಂಪ್ರದಾಯ ಅನ್ನು ತುಂಬಾ ಕಟ್ಟುಬದ್ಧ ಜಾಸ್ತಿ. ಅದಕ್ಕೆ ಮಕ್ಳ ಕೈಯಲ್ಲಿ ಮಾತ್ರ ಮಾಡಿಸ್ತೇವೆ ನಾವು ಗಣೇಶನ. ಯಾಕಂದ್ರೆ ಮಕ್ಕಳು ಕಿರೀಟ ಸೊಟ್ಟ ಇಟ್ಟರೆ ಅವ್ನ್ ಗಣೇಶನೇ, ಯಾಕಂದ್ರೆ ಅವನು ಗೊತ್ತಿರುತ್ತೆ ಏನ್ ಮಾಡ್ತಿದ್ದಾನೆ ಅಂತ. ಮಕ್ಳ ಕೈಯಲ್ಲಿ ಮಾತ್ರ ಮಾಡಿಸಿ ಮಕ್ಳ ಕೈಲೆ ನಡೆಸ್ತೀವಿ ಆ ಗಣೇಶನ. ಅದ್ ಬಿಟ್ರೆ ಈಗ ಸ್ವಲ್ಪ ಇನ್ಸ್ಟಿಟ್ಯೂಷನ್, ಈಗ ಸ್ಕೂಲ್ ಲೆವೆಲ್ ಆಯ್ತು, ಕಾಲೇಜಸ್ ಲೆವೆಲ್ ಅಲ್ಲಿ ಮಾತಾಡ್ಬೇಕು, ನಾವು ಈ ವೇಸ್ಟ್ ಕಲೆಕ್ಷನ್ ಡ್ರೈವ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಯಾಕಂದ್ರೆ ಈ ವೇಸ್ಟ್ ನಾವೀಗ ತುಂಬಾ ದೊಡ್ಡ ವೇಸ್ಟ್ ಐತೆ. ಏನೀಗ ಪ್ಲಾಸ್ಟಿಕ್ ಮತ್ತೆ ಡ್ರೈ ವೇಸ್ಟ್ ಮಾತಾಡ್ತೀವಿ, ಇದ್ರ ಜೊತೆ ಸಮನಾಗಿ ಕಾಂಪಿಟೇಷನ್ ಕೊಡ್ತಿರೋ ಕಸ ಅಂದ್ರೆ ಈ ವೇಸ್ಟ್.
1: ಹೌದು.
0: ಎಲ್ಲ ತಗೊಂತೀವಿ, ಎಲ್ಲಿ ಬಿಸಾಕ್ಬೇಕು, ಹೇಗ್ ಬಿಸಾಕ್ಬೇಕು, ಹೇಗ್ ರೀಸೈಕಲ್ ಮಾಡ್ಬೇಕು, ಯಾರಿಗ ಗೊತ್ತಿಲ್ಲ.
1: ನಿಜ.
0: ಸೊ ನಾವು ಕೂಡ ಇದ್ರ ಬಗ್ಗೆ ಕೆಲವೊಂದು ರಿಸರ್ಚ್ ಗಳನ್ನ ಮಾಡಿ ಈ ವೇಸ್ಟ್ ಕಲೆಕ್ಷನ್ ಡ್ರೈವ್ ನ ಶುರು ಮಾಡೋಣ ಅಂತ ಇದೀವಿ. ಜೊತೆಗೆ ನಾವು ಈ ಪ್ಲಾಗಿಂಗ್ ಇವೆಂಟ್ಸ್ ಏನ್ ಮಾಡಿದ್ವಿ, ಈಗ ನಾವು ಇಲ್ಲಿ ಸುಮಾರು 2 ತಿಂಗಳ ಹಿಂದೆ ವೀರಭದ್ರನಗರದಲ್ಲಿರೋ ವೀರಣ್ಣಗುಡ್ಡ ದೇವಸ್ಥಾನದಲ್ಲಿ ಪ್ಲಾಗಿಂಗ್ ಇವೆಂಟ್ ಮಾಡಿದ್ವಿ. ಸುಮಾರು 240 ಕೆಜಿ ಪ್ಲಾಸ್ಟಿಕ್ ನ ನಾವು ಕಲೆಕ್ಟ್ ಮಾಡಿದ್ವಿ ಬರೀ 4.5 ಅವರ್ ಅಲ್ಲಿ. ಅದು ಸಣ್ಣ ಅಂತ ಜಾಗದಲ್ಲಿ ಅಷ್ಟು ಕಸ ಇದೆ ಅಂದಾಗ ಇನ್ನೆಷ್ಟು ದೇವಸ್ಥಾನ, ಇನ್ನೆಷ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇನ್ನೆಷ್ಟು ಕಸ ಇರ್ಬೋದು. ಈ ತರ ಪ್ಲಾಗಿಂಗ್ ಇವೆಂಟ್ಸ್ ನ ಜಾಸ್ತಿ ಮಾಡ್ಬೇಕು ಅಂತ ಇದೀವಿ.
1: ಹೌದು.
0: ಮತ್ತೆ ನಮ್ಮಲ್ಲಿ ಈಗ ತುಂಬಾ ಲೈಕ್ ಹೋಪ್ಸ್ ಮೇಲೆ ನಡೀತಿರೋ ಪ್ರಾಜೆಕ್ಟ್ ಅಂದ್ರೆ ಟ್ರೀ ಅಡಾಪ್ಷನ್ ಪ್ಲಾಂಟ್ ಪ್ರೋಗ್ರಾಮ್ ಅಂತ. ಈಗ ಹೇಳ್ದಂಗೆ ಮನೆ ಮುಂದೆ ಜಾಗ ಕಮ್ಮಿ ಬೆಂಗಳೂರಲ್ಲಿ. ಸೊ ಮನೆ ಮುಂದೆ ಜಾಗ ಇದ್ರು ಮರ ಇರುತ್ತೆ, ಅದು ಸುತ್ತ ಕಾಂಕ್ರೀಟ್ ಲಾಕ್ ಆಗಿರುತ್ತೆ, ಮತ್ತೊಂದು ಆಗಿರುತ್ತೆ. ನಾವ್ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಮನೆ ಮುಂದೆ ಜಾಗ ಇದ್ದು ಗಿಡ ಬೆಳೆಸಕ್ ಯಾರಿಗ ಆಸೆ ಇದೆ ಅವ್ರ ಮನೆ ಮುಂದೆ ಮರ ಇಲ್ಲಿ ಮರದಿಂದ ನೆರಳಾಗ್ಲಿ ಅವ್ರಿಗೆ, ಟ್ರೀ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಿದೀವಿ. ಸುಮಾರು

0: ಒಂದ್ ತಿಂಗಳಿಂದ ಇದುವರೆಗೂ ಒಂದು 10-15 ಸಸಿಗಳನ್ನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಜನಗಳು. ಅವ್ರ ಮನೆ ಮುಂದೆ ಜಾಗ ಇದ್ದು ಅವ್ರಿಗೆ ನೋಡ್ಕೊಳ್ಳೋ ಪೇಷನ್ಸ್ ಇದ್ರೆ ನಾವೇ ಸ್ವತಃ ಬಂದು ಎಲ್ಲಾ ಟೂಲ್ಸ್ ತಂದು ಮರಗಳನ್ನ ನೆಟ್ಕೊಟ್ಟಿ ಹೋಗ್ತಿವಿ, ಅದಕ್ಕೆ ಗಾರ್ಡ್ ಹಾಕೋದಿರ್ಬೋದು ಎಲ್ಲ ಮಾಡಿಕೊಟ್ಟು ಹೋಗ್ತಿವಿ. ಮಂತ್ಲಿ ಒಂದ್ ಅಪ್ಡೇಟ್ ತಗೊಂತೀವಿ, ಗಿಡ ಹೇಗಿದೆ, ಹೆಂಗಿದೆ, ಹೇಗ್ ನಡೀತಿದೆ, ಏನಾದ್ರು ರೀಪ್ಲೇಸ್ಮೆಂಟ್ ಬೇಕಾ, ಮರ ಹಾಳಾಯ್ತು, ಯಾಕಂದ್ರೆ ವೆದರ್ ಕಂಡೀಷನ್ಸ್ ನಮಗ್ ಗೊತ್ತಾಗಲ್ಲ. ಸೊ ಈಗಿನ ದಿನಗಳಲ್ಲಿ ಈ ಟ್ರೀ ಅಡಾಪ್ಷನ್ ಪ್ರೋಗ್ರಾಮ್ ಅನ್ನೋದು ಏನ್ ಸಕ್ಸಸ್ ಆದ್ರೆ ಅಟ್ಲೀಸ್ಟ್ ಇಂತ ಬ್ಯುಸಿ ಇರೋ ಬೆಂಗಳೂರಿನಲ್ಲಿ ಅಟ್ಲೀಸ್ಟ್ ಒಂದ್ 100-150 ಮರ ಈ ವರ್ಷ ಖಚಿತವಾಗಿ 15 ವರ್ಷ ಆದ್ಮೇಲೆ ಇಲ್ಲ ಅಂದ್ರೆ ಒಂದ್ 20-25,000 ಜನ ನೆಮ್ಮದಿಯಿಂದ ಉಸಿರಾಡೋ ತರ ಆಗತ್ತೆ ಅಂತ ಒಂದು ನಂಬಿಕೆ. ಇನ್ನು ಸುಮಾರು ಪ್ರಾಜೆಕ್ಟ್ಸ್ ಹೀಗೆ ನಡೀತಿದೆ. ಈಗ ನಾವು ಟ್ರೀ ಅಡಾಪ್ಷನ್ಗೆ ಬಂದ್ರೆ ಈಗಾಗ್ಲೇ ನಾವು ಅಂಜನಾಪುರ ಮತ್ತೆ ಈ ಕಡೆ ಚಂದ್ರಾ ಲೇಔಟ್ ಈ ಕಡೆ ಸುಮಾರು ಜನಗಳು, ಯಾಕಂದ್ರೆ ಇದೆಲ್ಲ ಆಲ್ಮೋಸ್ಟ್ ಕ್ರೌಡೆಡ್ ಏರಿಯಾ,
1: ಹೌದು
0: ಅಲ್ಲಿ ಜಾಗ ಇದೆ ಅಂತ ಗುರುತಿಸಿದ ಒಂದು ಮೊದಲನೇ ಸವಾಲು ಈಗ. ಸೊ ಅಂತ ಜಾಗಗಳನ್ನ ಗುರುತಿಸಿ ಪ್ಲಾಂಟೇಶನ್ ಡ್ರೈವ್ ನ ಮಾಡ್ತಾ ಇದೀವಿ. ಮತ್ತೆ ಬಂದು ಈಗ ಸುಮಾರು ಇನ್ಸ್ಟಿಟ್ಯೂಷನ್ ನಾನಾಗ್ಲೇ ಹೇಳ್ಕೊಂಡಾಗೆ ಕೆಲವೊಂದು ವಿದ್ಯಾಸಂಸ್ಥೆಗಳು ಕೂಡ ನಮ್ ಜೊತೆ ಕೈ ಜೋಡಿಸ್ತಿದ್ದಾರೆ. ರಿವರ್ ಕ್ಲೀನ್ ಅಪ್ ಡ್ರೈವ್, ಲೇಕ್ ಕ್ಲೀನ್ ಅಪ್ ಡ್ರೈವ್ಸ್ ಇರ್ಬೋದು, ಅಥವಾ ಈಗ ಬ್ಯಾಂಬು ಬರ್ಡ್ ಫೀಡರ್ಸ್ ಮಾಡೋದಿರ್ಬೋದು, ಮತ್ತೆ ನೇಚರ್ ವಾಕ್ ಇರ್ಬೋದು, ಎಕ್ಸ್ಪ್ಲೋರ್ ಮೋರ್ ಅನ್ನೋ ಒಂದು ಎಕ್ಸ್ಪ್ಲೋರ್ ಮೋರ್ ಅಂದ್ರೆ ಈಗ ನಮ್ ಅಣ್ಣ ಹೇಳದಂಗೆ ಸುತ್ತಮುತ್ತ ಇರೋದ್ ಗಮನಿಸಕ್ಕೆ ಟೈಮ್ ಬೇಕೀಗ, ಗಮನಿಸಕ್ಕೋಸ್ಕರ ಟೈಮ್ ಕೊಟ್ಟು ಒಂದ್ ಸಣ್ಣ ವಾಕ್ ಹೋಗ್ಬರೋದು. ಇದರ ಸುಮಾರು ಈವೆಂಟ್ಸ್ ಎಲ್ಲ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಗೆ ಕೊನೆ ನಾ ಮೊದಲನಾಗಿ ಹೇಳ್ದಂಗೆ ಏನೇ ಆದ್ರೂ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ವಿದ್ಯಾರ್ಥಿಗಳ ಬಲ ಜೊತೆಗೆ ಈಗ ಜನಸಾಮಾನ್ಯರು ಏನಿದ್ದಾರೆ, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಗೃಹಿಣಿಯವರಾಗಿರ್ಬೋದು, ಯಾರ್ಯಾರು ಸಮಯ ಆಗಿ ಸೇರ್ಬೋದು ಅಂತ ಒಂದ್ ಮನ್ಸಾಗತ್ತೆ, ಅವರು ದಯವಿಟ್ಟು ಬಂದು ನಮ್ ಜೊತೆ ಸೇರಿ ನಾವ್ ಏನ್ ಮಾಡ್ತೀವಿ ಕೆಲಸ ಇನ್ನೂ ಚೆನ್ನಾಗಿ ಮಾಡೋತರ ಅನುಕೂಲ ಮಾಡ್ಕೊಬೇಕು ಅಂತ ಕೇಳ್ಕೊಡ್ತೇನೆ.
1: ಥ್ಯಾಂಕ್ ಯು ಸೋ ಮಚ್ ಅಜಯ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನಿಜಕ್ಕೂ ಖುಷಿ ಆಯ್ತು. ಈ ಸಣ್ಣ ವಯಸ್ಸಿನಲ್ಲಿ ಸಮಾಜದ ಕುರಿತು, ಪ್ರಕೃತಿಯ ಕುರಿತು ನಿಮ್ಗಿರುವಂತಹ ಆ ಒಂದು ಮೆಚೂರ್ ಥಿಂಕಿಂಗ್ ನಿಜಕ್ಕೂ ಕೂಡ ಇನ್ಸ್ಪೈರಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
0: ಥ್ಯಾಂಕ್ ಯು. ಧನ್ಯವಾದಗಳು.
1: ಧನ್ಯವಾದಗಳು.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಕವಚ ಸಂಸ್ಥೆಯ ಮೂಲಕ ತಮ್ಮ ಕೈಲಾದ ಸೇವೆಯನ್ನ ಸಮಾಜಕ್ಕೆ ಮಾಡ್ತಾ ಇರುವಂತಹ, ಪ್ರಕೃತಿಗೆ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಯುವಕರ ಜೊತೆ ಮಾತಾಡಿದ್ವಿ ನಾವು. ನಿಧಿ ಹಾಗೆ ಅಜಯ್ ಮಾತಾಡಿದ್ರು, ಅವರ ಕವಚ ಸಂಸ್ಥೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇದೀಗ ನೀವು ಅದರ ಕುರಿತಾಗಿ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಮಯ. ನೀವು ಕೂಡ ಮನೆಯಲ್ಲಿ ಮಣ್ಣಿನ ಗಣೇಶನ ವಿಗ್ರಹವನ್ನೇ ತರ್ತೀರಾ? ಮನೆಯ ಮುಂದೆ ಮರ ಬೆಳೆಸೋದಕ್ಕೆ ಜಾಗ ಇದೆ ಅಂದರೆ ಮರ ಬೆಳೆಸೋದ್ರಲ್ಲಿ ನಿಮಗೆ ಆಸಕ್ತಿ ಇದೆಯಾ? ನಿಮ್ಮ ಮನೆಯ ಸುತ್ತಮುತ್ತ ಗಿಡಮರಗಳನ್ನು ನೀವು ಬೆಳೆಸ್ತಾ ಇದ್ದೀರಾ? ಹಾಗೆಯೇ ಕಸ ವಿಲೇವಾರಿಯ ಕುರಿತಾಗಿ ನೀವೆಷ್ಟು ಜಾಗೃತಿಯನ್ನು ಹೊಂದಿದ್ದೀರಿ? ಎಷ್ಟರ ಮಟ್ಟಿಗೆ ಹಸಿ ಕಸ ಒಣಕಸ ಬೇರ್ಪಡಿಸಿ ಕೊಡ್ತೀರಿ? ಇ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಇಷ್ಟು ವಿಚಾರಗಳ ಕುರಿತು ನಿಮ್ಮ ಅನಿಸಿಕೆಗೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಯಲ್ಲಿಗೆ ಸಂದೇಶ ಕಳಿಸಿ. ಕವಚದ ಬಗ್ಗೆ ಅರಿತುಕೊಂಡು ವಿದ್ಯಾರ್ಥಿಗಳಿಂದ ಒಳ್ಳೆಯ ಕೆಲಸ ನಡೀತಾ ಇದೆ, ಅವರ ಉತ್ತಮ ಕೆಲಸ ಹೀಗೆ ಮುಂದುವರೆಸಲಿ, ಹಾಗೆ ಒಂದು ವಿಷಯ ಎಲ್ಲರ ಗಮನಕ್ಕೆ ಬರಲು ಅನ್ನೋಂಥ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಗಮನಿಸಿದ ವಿಷಯ ಏನಂದರೆ, ಫ್ಲೈಓವರ್ ಮತ್ತು ಮೆಟ್ರೋ ಪಿಲ್ಲರ್ಗಳಲ್ಲಿ ಬೆಳೆದಂತಹ ಆಲ ಅತ್ತಿ ಅಶ್ವತ್ಥ ವೃಕ್ಷ ಅಂದರೆ ಅದರ ಸಸಿಗಳು ಬೆಳೀತಾ ಇದೆ ಅಂತ, ಇದರಿಂದ ತೊಂದರೆ ಬರುತ್ತೆ ಖಂಡಿತವಾಗ್ಲು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ರೆ. ಬಹರೈನ್ನಿಂದ ಪದ್ಮಾ ಅವರು ಈ ಸಂದೇಶ ಕಳಿಸಿದ್ದಾರೆ. ಸಂಜೆಯ ಬಾನಿನಲ್ಲಿ ಸುಮಧುರವಾದಂತಹ ಮಾಹಿತಿ ಮತ್ತು ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಿಂದ ಶ್ರೀಧರ್ ಪನ್ನಗ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹಾಗೆಯೇ ಶಾಂತಾಚಾರ ಬಡಿಗೇರ ಅವರು ಕವಚ ಫೌಂಡೇಶನ್ನ ಕುರಿತಾಗಿ ಮೆಸೇಜ್ ಮಾಡಿದ್ದಾರೆ. ಅಜಯ್ ಅವರು ಮಾಡ್ತಾ ಇರುವಂತಹ ಸಮಾಜಮುಖಿ ಸೇವೆಯನ್ನು ಮೆಚ್ಚಿ ತುಂಬಾ ಸಂತೋಷ ಆಗ್ತಾ ಇದೆ. ಅವರ ಸೇವಾ ಮನೋಭಾವ, ಸಾಧನೆ ಹಾಗೆ ಸಮಾಜದ ಒಳಿತಿಗಾಗಿ ಕೈಗೊಂಡಿರುವಂತಹ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯ. ಅವರ ಮುಂದಿನ ಎಲ್ಲಾ ಯೋಜನೆಗಳು ಕೂಡ ಯಶಸ್ವಿಯಾಗಿ ನೆರವೇರಲಿ, ಇನ್ನಷ್ಟು ಜನರಿಗೆ ಅವರ ಸೇವೆಯ ಪ್ರಯೋಜನ ದೊರೆಯಲಿ ಅಂತ ಆಶಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಶೋಕ್ ಲಿಂಗಯ್ಯ ಅವರು ಪ್ಲೀಸ್ ಕವಚದ ಫೋನ್ ನಂಬರ್ ಕೊಡಿ ನಮಗೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ. ಹಾಗೆಯೇ ನೀವು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ, ಈ ಒಂದು ವಿಚಾರದ ಕುರಿತಾಗಿ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಕವಚ ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇರುವಂತಹ ಕೆಲಸದ ಕುರಿತಾಗಿ ಹೇಳಿದ್ವಿ, ಮತ್ತೆ ನೀವು ಕೂಡ ತುಂಬಾ ಜನ ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಫೋನ್ ನಂಬರ್ನ ಕೇಳಿದ್ರಿ, ಆದರೆ ಫೋನ್ ನಂಬರ್ಗಿಂತ ಹೆಚ್ಚಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಮೇಲ್ ಮುಖಾಂತರ ಅವರನ್ನು ತಲುಪಿದ್ರೆ ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಾವು _ ಕವಚ ಅಂತ ಕೊಟ್ರೆ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸಿಗುತ್ತೆ, ಅಲ್ಲಿ ನೀವು ಅವರಿಗೆ ಮೆಸೇಜ್ ಮಾಡಬಹುದು. ಹಾಗೆಯೇ ಏನು ಬೇಕು ಇನ್ಫಾರ್ಮೇಶನ್ ಅದನ್ನ ತಿಳ್ಕೋಬಹುದು, ಅಥವಾ ಮೇಲ್ ಕಳಿಸ್ತೀನಿ ಅಂದ್ರೆ naavu.kavacha@gmail.com ಇಲ್ಲಿಗೆ ನೀವು ಮೇಲ್ ಕಳಿಸಬಹುದು. ಇವೆರಡೂ ಮುಖಾಂತರ ನೀವು ಕವಚ ಫೌಂಡೇಶನ್ ತಲುಪಬಹುದಾಗಿದೆ. ಇದಕ್ಕಿಂತ ಇನ್ನ ಸಿಂಪಲ್ ಆಗಿ ನೀವು ಏನ್ ಮಾಡಬಹುದು ಅಂತ ಅಂದ್ರೆ, ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ನಿಷೇಧಿಸೋದು, ಆದಷ್ಟು ಕಡಿಮೆ ಮಾಡೋದು, ಮತ್ತೆ ಕಸ ವಿಲೇವಾರಿಯನ್ನ ಸರಿಯಾಗಿ ಮಾಡುವಂಥದ್ದು. ಮನೆಯಿಂದ ಎಲ್ಲಿ ಅಂದ್ರೆ ಅಲ್ಲಿ ಖಾಲಿ ಸೈಟ್ಗಳಲ್ಲಿರಬಹುದು ಅಥವಾ ರಸ್ತೆ ತುದಿಯಲ್ಲಿರಬಹುದು ಕಸವನ್ನ ಎಸೆದು ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಹಾಗೆ ಮಾಡದೆ ಕಸದ ಗಾಡಿ ಮನೆ ಮುಂದೆ ಬಂದಾಗ ಸೆಗ್ರಿಗೇಟ್ ಮಾಡಿ ವೇಸ್ಟ್ನ ಕೊಡುವಂಥದ್ದಿರಬಹುದು. ಮತ್ತೆ ಆದಷ್ಟು ಹಸಿ ಕಸವನ್ನ ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡೋದಕ್ಕೆ ಆಗತ್ತಾ, ನಿಮ್ಮ ಮನೆಯಲ್ಲಿರುವಂತಹ ತರಸಿ ತೋಟಕ್ಕೆ ಅದನ್ನ ಬಳಸೋಕೆ ಆಗತ್ತಾ, ಯೋಚನೆ ಮಾಡಿ. ಆ ಮುಖಾಂತರ ನೀವು ಸಹಾಯ ಮಾಡಬಹುದು. ಇದಲ್ಲದೆ ಎಲ್ಲೆಲ್ಲಿ ಈ ಬಗೆಯ ಡ್ರೈವ್ಸ್ ನಡೀತಾ ಇರುತ್ತೆ, ಕ್ಲೀನ್ಲಿನೆಸ್ ಡ್ರೈವ್ಗಳಿರಬಹುದು ಅಥವಾ ಪ್ಲಾಂಟೇಷನ್ ಡ್ರೈವ್ಗಳಿರಬಹುದು, ಇಂತಹ ಕಡೆಗೆ ನೀವೇ ವಾಲಂಟಿಯರಿಂಗ್ ಮಾಡುವಂಥದ್ದು ಇರಬಹುದು. ಅದು ಬರೀ ಕವಚ ಫೌಂಡೇಶನ್ ಅವರೇ ಮಾಡಬೇಕು ಅಂತ ಇಲ್ಲ, ಯಾವುದೇ ಫೌಂಡೇಶನ್ ಅವರು ಮಾಡ್ತಾ ಇದ್ರು, ಯಾರೇ ಈ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ನಮ್ಮ ಕೈಲಾದಂಥ ಅಳಿಲು ಸೇವೆ ಅಂತ ಹೇಳಿ ಅದರ ಜೊತೆಯಾಗಿ ಕೈ ಜೋಡಿಸುವಂಥದ್ದು ಇರಬಹುದು. ಹಾಗೆಯೇ ಈ ಬಗೆಯಲ್ಲಿ ತೊಡಗಿಕೊಂಡಿರುವಂತಹ ಯುವಕರು ಮಕ್ಕಳು ಯಾರೇ ಸಿಕ್ಕರೂ ಕೂಡ ಅವ್ರನ್ನ ಡಿಮೋಟಿವೇಟ್ ಮಾಡದೆ ಅವರಿಗೆ ಮೋಟಿವೇಟ್ ಮಾಡುವಂತ ನಾಲ್ಕಾರು ಒಳ್ಳೆಯ ಮಾತುಗಳನ್ನ ಆಡುವಂಥದ್ದು ಇಷ್ಟು ನನಗೆ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಹಾಗೆ ಪ್ರಕೃತಿ ಬಗ್ಗೆ ಕಾಳಜಿ ಹೊಂದಿರುವಂತಹ ಕವಚ ಟೀಮ್ಗೆ ನನ್ನ ಧನ್ಯವಾದಗಳು. ನಾನೊಬ್ಬ ಕೃಷಿಕನಾಗಿ ತಿಳಿಯಪಡಿಸೋದೇನೆಂದ್ರೆ ಹೆಚ್ಚು ಹೆಚ್ಚು ಗಿಡಮರಗಳನ್ನ ಬೆಳೆಯಬೇಕಾದ್ದು ಎಲ್ಲರ ಕರ್ತವ್ಯ, ಹಾಗೆಯೇ ವಿಶ್ವಮುಕ್ತ ಆಹಾರವನ್ನ ಸಹ ಬೆಳೆಯೋದು ಅತ್ಯವಶ್ಯಕ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಮಂಜುನಾಥ ಇಂದರಿಗೆ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೂ ಅಂತ ಹೇಳ್ತಾ ಮುಂದೆ ಮತ್ತಷ್ಟು ಚಂದದ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ಕವಚ ಫೌಂಡೇಶನ್ನ ಕುರಿತಾಗಿ ತಿಳ್ಕೊಂಡ್ರಿ. ಹಾಗೆಯೇ ನೀವು ಕೂಡ ತುಂಬಾ ಪ್ರೀತಿಯಿಂದ ಮೆಸೇಜ್ ಮಾಡಿದ್ರಿ. ಪರಿಸರವನ್ನ ರಕ್ಷಿಸಿಕೊಳ್ಳೋದು ಬರೀ ಯುವಕರಷ್ಟೇ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ, ಮನುಷ್ಯರಾದ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಪ್ರಾಣಿಗಳು ಇದೇ ಪ್ರಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಒಂದಾಗಿ ಬೆರೆತು ಹೋಗಿರುತ್ತೆ, ಅದು ಯಾವುದೇ ಕಾರ್ಬನ್ ಫುಟ್ ಪ್ರಿಂಟ್ನ ಬಿಡೋದೇ ಇಲ್ಲ. ಅದರಿಂದ ಪರಿಸರಕ್ಕೆ ಕಷ್ಟ ಆಗುವಂತಹ ಮಾತೇ ಇಲ್ಲ. ಅಷ್ಟರ ಮಟ್ಟಿಗೆ ಸ್ವಚ್ಛವಾಗಿ ಸುಂದರವಾಗಿ ಸರಳವಾಗಿ ಬದುಕತ್ತೆ ಮನುಷ್ಯರು. ತೀರಾ ಅಷ್ಟರ ಮಟ್ಟಿಗೆ ಬದುಕೋಕೆ ಆಗಲಿಲ್ಲ ಅಂದ್ರೆ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡೋಣ. ಸರಳವಾದಂತಹ ಸಂಗತಿಗಳಲ್ಲೇ ಸುಖವನ್ನು ಹುಡುಕೋಣ, ಸೌಂದರ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದುದು ನಾಗಶ್ರೀ. ಈ ಕಾರ್ಯಕ್ರಮ ಖುಷಿ ಕೊಟ್ಟಿದೆ, ಹಾಡುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.

101.8 MHz ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ 5 ಗಂಟೆ. ಇನ್ನು ಮುಂದೆ ಕೇಳಿ ಸವಿಗಾನ ಮಧುರ ಗೀತೆಯ ಗಾಯನ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
1: ನಿಮ್ಮ ಅಂಗಡಿ ಸೂಪರ್ ಮಾರ್ಕೆಟ್ ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಜಮೀರ್ ಬರ್ಕಮುಲೆ
3: ಇನ್ನು ಮುಂದೆ ಕೇಳಿ ಆಪ್ತ ರಕ್ಷಕ ಚಿತ್ರದ ಗೀತೆ.
4: ಬಂದ ರಾಜಾಧಿರಾಜ ಇಟ್ಟು ಸಿಂಹ ನಡಿಗೆ
2: ಹೌಲ ಹೌಲ
4: ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ

0: നാഗവല്ലി.
1: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ನೀತಿಕತೆ ಕೇಳುವಿರಿ. 6:30 ಜಿಲ್ಲಾ ವಾರ್ತಾಪತ್ರ, 6:35 ಸೇವಾ ಮಾಹಿತಿ, 6:50 ವಾಣಿಜ್ಯ ಪ್ರಕಟಣೆಗಳು, 6:51 ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟೆ ತಾಲೂಕಿನ ಹೊಣವಾಡ ಗ್ರಾಮದ ರೈತರಾದ ಬಾಪುರಾಯ್ ಮಲ್ಲಪ್ಪ ದೇವನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾಯನ್ ಸಾಳುಂಕಿ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು, 8:00 ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:15 ಪಾರ್ಲಿಮೆಂಟ್ ಆಫ್ ರಿವ್ಯೂ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣವನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 10:20 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ.

6:30ಕ್ಕೆ ಚಿಂತನ, 6:40ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 7:00ಗೆ ಸೇವಾ ಮಾಹಿತಿ. ನಾಳೆ ಬೆಳಿಗ್ಗೆ 7:15ಕ್ಕೆ ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ, 7:30ಕ್ಕೆ ಶಿವ ಮಾಹಿತಿ, 7:45ಕ್ಕೆ, 8:30ಕ್ಕೆ ಹಾಗೂ ನಾಳೆ ಬೆಳಿಗ್ಗೆ 9:30ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00ಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ. ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷ ನಡೆಸಿಕೊಡುತ್ತಾರೆ ಸಹನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಆಸ್ಟ್ರಿಯೋ ಆಥ್ರೈಟಿಸ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಪಾತ್ರ, ಈ ವಿಷಯ ಕುರಿತು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಡಾಕ್ಟರ್ ಸಹನಾ ನಾಯಕ್ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಮಧ್ಯಾಹ್ನ 1 ಗಂಟೆ 20 ನಿಮಿಷಕ್ಕೆ ಹಾಗೂ 2 ಗಂಟೆ 40 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6 ಗಂಟೆ 5 ನಿಮಿಷ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏ ದೋಸ್ತ್ರೆ, ಏನ್ ಮಾಡಕತ್ತಿರೋ? ಏನಿಲ್ಲ, ಕಟ್ಟಿ ಕೂತ ಮಾತ್ ಹೇಳಕತ್ತಿರ್ಲ.
2: ಏ ಏನಿಲ್ಲ, ಇವತ್ ಒಂದ್ ಸ್ವಲ್ಪ ಸೂಟಿ ಇತ್ತು, ಸಂಡೆ ಇತ್ತು, ಎಲ್ಲಾರ ಹೋಗ್ಬೇಕಂತ ಮಾಡಿದ್ವಿ.
3: ಹೌದಾ? ಏ ನನಗೂ ಆಸೆ ಇತ್ತಿರ್ಲಿ.
1: ಎಲ್ಲಿ ಹೊಂಟ್ರು ಹೇಳ್ರಿ, ನಾನು ಬರ್ತೇನೆ.
3: ಗೋಕಾಕ್ ಹೋಗೋ ನಡ್ರಿ ಅಪ್ಪ, ಒಟ್ರು
2: ಗೋಕಾಕ್ ಬೇಡಲಿಪ್ಪ, ಇಲ್ಲೇ ಸಮೀಪದ ನೋಡು.
3: ದೂರ ಇಲ್ಲೇ ಸಮೀಪ ಅಂದ್ರೆ ಏನೋ, ಇಲ್ಲೇ ಕೂಡಲ್ ಸಂಗಮ ಐತಿ, ಮತ್ತೆ ಆಲ್ಮಟ್ಟಿ ಐತಿ, ಗಾಡಿ ಮೇಲೆ ಹೋಗ್ಬರು.
2: ಬೈಕ್ ಮೇಲೆ ಹೋಗು ನಡ್ರಿ, ಹಂಗಿದ್ರೆ ಎಂಜಾಯ್ಮೆಂಟ್ ಆಗತ್ತೆ ಸಕ್ಕತ್ತ.
3: ನಡಿಯೋಣ, ನೀನು ಬೈಕ್ ಮೇಲೆ ಹೋಗುನು, ಒಟ್ರು ಕೂಡಿ ನಡಿಯವ, ನಾಲ್ಕು ಮಂದಿದೀವಿ, ಹೋಗುನ್ ಪಟ ಪಟ ಗಾಡಿ ಮೇಲೆ ಬಮ ಬಮ ಮತ್ತೆ ಹೋಗು ನಡ್ರಿ.
1: ಏ ಬೇಡಪ್ಪ, ಮನ್ಯಾಗ ಕೆಲ್ಸ ಅದಾವು. ನಮ್ಮಪ್ಪ ನೋಡ್ರಿ,
3: ಮಾಲಕ ದಿನ ಕೆಲಸ ಇದ್ದಿದ್ದೆ ಇರ್ತಾವ, ನಡಿ ಹೋಗಾಮ ಗಾಡಿ ಮೇಲೆ, ಸೂಟಿ ಇರ್ತೈತಿ, ಮಜಾ ಮಾಡಿ ಬರು.
2: ಎಂಜಾಯ್ ಎಂಜಾಯ್ ಮಾಡು ನಡ್ರಿ, ಎಲ್ಲಾರು ಹೋಗೋನು.
1: ಏ ನಮ್ಮಪ್ಪ ಬೈತಾನಪ್ಪ.
3: ತಯಾರಾಗಿ ನೀ ಗಾಡಿ ಮೇಲೆ ತಯಾರಾಗಿ ಒಟ್ಟು
2: ಅಪ್ಪಾರಿಗೆ ನಾವು ಹೇಳ್ತೀವಿ ನಡೀರಿ.
1: ಏನ್ ಹೇಳವ್ರು,
2: ಹೋಗಿ ಸ್ಪೀಡ್ ಹೋಗಿ ಬರು ನಡ್ರಿ, ಒಂಬರ ಮನೆ ಸುಳ್ಳು ಹೇಳಿ ಹೋಗುನು.
3: ಮನ್ಯಾಗ ಸುಳ್ಳು ಹೇಳಿ ಒಂದ್ ತಾಸನಾಗ ಹೋಗುನು, ಅಲ್ಲಿ ಒಂದ್ ಎರಡ್ ತಾಸ ನೋಡುನು. ರಾಕ್ ಗಾರ್ಡನ್ ಐತಿ, ಆಮೇಲೆ ಲವಕುಶ ಗಾರ್ಡನ್ ಐತಿ, ಕಾರಂಜಿ ಐತಿ, ಎಲ್ಲ ನೋಡ್ಕೊಂಡು ಬರೋಣ. ಸಂಜೆ ಊಟ ಗಿಟ್ಟ ಮಾಡಿ ದಾಬಾದಾಗ.
1: ಏ ನನ್ನ ಗಾಡಿ ಎಣ್ಣೆ ನೀವು ಹಾಕ್ಸ್ಬೇಕು ನೋಡಪ್ಪ ಅಂತ.
3: ಎಣ್ಣೆ ನಿನ್ ಖರ್ಚ ನಿಂದೆಲ್ಲ ನಾನು ನೋಡ್ಕೋತೇನೆ. ನೋಡಿ ಅಯ್ಯಪ್ಪ,
2: ಮಾಡಿ ಹೊಸ ಬೈಕ್ ನೋಡಿ, ನಿಮ್ಮ ಹೊಸ ಐತಿ, ಯಾರ್ದ ಹೆಚ್ಚಾಗತ್ ನೋಡೋಣ.
1: ಹಂಗಾರ ಹೋಗೋಣ್ರಿ.
2: ಹೋಗೋಣ್ರಿ.
1: ಏ ಏ ಏ ಬಶ ಸಾಕಸ್ಬಿಡ್ಲಿ, ಗಾಡಿ ಅಟ್ಯಾಕ್ ಜೋರ್ ಹೊಡಿತಿ.
2: ಏ ಬೈ ಸುಮ್ಕೊಂಡ್ರಿ, ನೀ ಯಾರ್ದ ಹೆಚ್ಚಕ್ಕೆ ನೋಡೋಣತ್ತೆ. ಹೊಡಿಯೋ ಅಲ್ಲಿ ನೋಡ, ಅಲ್ಲಿ ಮುಂದೆ ಹೆಂಗ್ ಮಾಡು ಹೊಡಿಯೋ.
3: ನನ್ನ ಗಾಡಿ ನೋಡಿಲ್ಲ, ನೂರ ಇಪ್ಪತ್ತೈತಿ.
2: ಓ ಬೈ ನಂದ್ ನೋಡಿಲ್ಲ, ಎಷ್ಟು ಸ್ಪೀಡ್ ಐತಿ ಗಾಡಿ
3: ನೋಡ, ನಂದು ನೋಡ.
1: ಏ ಏ ತಮ್ಗೊಳೆ, ಸಾಕಸ್ ಗಾಡಿ ಹೊಡಿಯಕ್ ಬರತ್ತೆ ನಿಮ್ಗೆ? ಏನು ತಲೆಗೆ ಹೆಲ್ಮೆಟ್ ಇಲ್ಲ, ಏನಿಲ್ಲ, ಏಕ ಹಂಗ ಹೋಗ್ತಾರೆ ಗೊತ್ತಾಗಲ್ಲ.
3: ಅಯ್ಯಪ್ಪ ಸುಮ್ಮಿರ, ನಮ್ ಗಾಡಿ ನೋಡಿಲ್ಲ, ಎಷ್ಟು ಸ್ಪೀಡ್ ಹೊಂಟೈತಿ, ನಮ್ ಹೇರ್ ಸ್ಟೈಲ್ ಎಲ್ಲ ಹಾಳಾಕೈತಿ, ಆಮೇಲೆ ನಮ್ ಗ್ಲಾಮರ್ ಎಲ್ಲ ಹೋಗ್ತೈತಿ, ನಾವು ಹೆಲ್ಮೆಟ್ ಹಾಕೊಳಂಗಿಲ್ಲ, ಹಂಗ ಹೊಡಿತೀವಿ ಗಾಡಿ.
2: ಹೆಲ್ಮೆಟ್ ಬ್ಯಾಡ ಹೋಗಿ, ಹೆಲ್ಮೆಟ್ ಹಾಕೊಳಕ್ ಹೋಗ್ಬೇಡ, ಸುಮ್ಮನೆ ಹೇಳ್ತಾರ ಅವ್ರು. ಕಿಮ್ಯಾ ವಾಕ್ ಮೇಲೆ ಹಾಕೊಂಡ್ ನೋಡಿನಿ,
3: ಹೆಲ್ಮೆಟ್ ಹಾಕೊಂಡ್ರ ನಮ್ ಹೇರ್ ಸ್ಟೈಲು ಕೆಡ್ತೈತಿ, ಮತ್ತ ಶಕಿನೂ ಆಕೈತಿ, ಅದಕ್ಕೆ ನಾವ್ ಹೆಲ್ಮೆಟ್ ಹಾಕಂಗಿಲ್ಲ.

0: ಏ ತಮ್ಮ ಹಾರ್ನ್ ಹೊಡೆದ್ ಕೇಳಿಸ್ತಾ ಇರ ನಿನಗ ಹಂಗ ಹೊಂಟಿಲ್ಲ ಹಾರ್ನ್ ಹೊಡೆದ್ ಕೇಳಿಸೋದಾ
1: ಹುಡಿ ಮರ ಫುಲ್ ಸಾಂಗ್ ಹಚ್ಚಾರಿ
2: ಬ್ಲೂಟೂತ್ ಹಾಕೊಂಡಿ ಓಪ ನಾವ್ ಹಾಡ್ ಹಚ್ಕೊಂಡು ಹೊಂಟಿದ್ದೆ ನಮ್ ಏನು ಕೇಳಸಂಗಿಲ್ಲ ನಮ್ ಬರೇ ಗಾಡಿ 120 ನಾವೆಲ್ಲಿ ಹೋಗ್ಬೇಕಾದ ಅಟ್ಟೆ ನೋಡ್ತೀವ್ ನಾವು ಹಿಂದಿನ ಮುಂದಿನ ಏನೋ ನೋಡಂಗಿಲ್ಲ ನಾವು
0: ನೋಡಿ ಹುಚ್ಚ ಕುರ್ಶಾಲಿಗಳು ಹೇಳಿ ತಿಳ್ಕೊಳಕ್ ತಯಾರಿಲ್ಲ ಒಬ್ಬ ಕಿವ್ಯಾಗ ಇಯರ್ಫೋನ್ ಹಾಕೊಂಡಾನ ಯಾಕಡೆ ಕೂದ ಹಾರಾಡ್ತಾವ ಒಂದ್ ಹರಕ ಪ್ಯಾಂಟ ಹಾಕೊಂಡೈತಿ ಇವನಿಗೆ ಹೆಲ್ಮೆಟ್ ಇಲ್ಲ ಏನಿಲ್ಲ ಈ ಪಾಪ ಇವ್ ತಂದೆ ತಾಯಿ ಇವ್ರ ಹೆಣ್ಮೆ ಅಳಬೇಕು ನೋಡೈತಿ ಎಲ್ಲಿ ಹೋಗಿ ಏನ್ರ ಮಾಡ್ಕೊಂಡು ಅಂದ್ರೆ ಏನ್ ಮಾಡ್ತಾವ
2: ಗಾಡಿ ಹಾಕಿ ಬಸ ಹಿಡಿ ಬಾಲೆ ಕಲ್ಯಾಣ ನೋಡ್ಬಾರ್ಲಿ ಅಪ್ಪ ಹೊಯ್ತಲೆ ಹೊಯ್ತಲೆ
0: ಏ ನಿಂದ್ರಿ ಯಾರು ಬಿದ್ದಾರ ಯಾರು ಬಿದ್ದಾರ ಹೋಗ್ತಲ್ಲಿ ಗಾಡಿ ಬಿದ್ದಾರ ಹಲಾ ಕುರ್ಸಾಲೆ ಗೋಳ ಏನ್ ಕೆಟ್ಟದ್ರಿ ಓ ಹುಡುಗರು ಆಗ ಹೇಳಿ ನಿಮ್ಗೆ ತಿಳಿಸಿ ಹೇಳಿ ಹೇಳಿ ಕೇಳಿಲ್ಲ ಆ ಸ್ಪೀಡ್ ಹೋಗ್ಬೇಡ್ರು ಅಂದ್ರ ಹೋಗಿ ಬಿದ್ದ್ಬಿಟ್ರೆ ಹೆಂಗ್ ನೋಡಿ ಏನ್ ಅನಾವತ್ ಮಾಡ್ಕೊಂಡ್ರಿ ಇದನ್ನೆಲ್ಲ ನೋಡಿ ಆಂಬುಲೆನ್ಸ್ ಫೋನ್ ಹಚ್ಚಬೇಕ ನೀನ್ ನೋಡಿ ಏ ಮಲ್ಲಪ್ಪ ಹಚ್ ಹತ್ರಿ ಆಂಬುಲೆನ್ಸ್ ಫೋನ್ ಹಚ್ಚ
2: ತಡಿ ಸೌಕರ್ ತಡಿ ಫೋನ್ ಹಚ್ತೀನಿ ತಡಿ
0: ಹಚ್ ಹಚ್
2: ಹಲೋ ಹಲೋ ಆಂಬುಲೆನ್ಸ್ ಅನ್ರಿ ಇಲ್ಲಿ ಆಲ್ಮಟ್ಟೆ ರೋಡಿಗೆ ಒಂದ್ ಆಕ್ಸಿಡೆಂಟ್ ಆಗಿದ್ರಿ ನಾಕ್ ಹುಡುಗರದವ್ರಿ ಸ್ವಲ್ಪ ಜಲ್ದಿ ಆಂಬುಲೆನ್ಸ್ ತಗೊಂಡ್ ಬರ್ರಿ
0: ನೋಡಿ ಸ್ನೇಹಿತರೆ ಅವಸರವೇ ಅಪಘಾತಕ್ಕೆ ಕಾರಣ ನಾವು ವಾಹನ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ತಲೆಯ ಮೇಲೆ ಹೆಲ್ಮೆಟ್ ಧರಿಸಿ ಸಂಚರಿಸಬೇಕು ಹಾಗೇನೆ ಅದರ ಜೊತೆಗೆ ಕಿವಿಯಲ್ಲಿ ಇಯರ್ಫೋನ್ ಅಥವಾ ಬ್ಲೂಟೂತ್ ಧರಿಸಿ ವಾಹನವನ್ನು ಸಂಚರಿಸಬೇಡಿ
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ
0: ನಿರೂಪಣೆ ಗಂಗಾಧರ್ ಅಗಸರ್ ಭಾಗವಹಿಸಿದವರು ಸಚಿನ್ ಕೆಂಬಾವಿ ಹಾಗೂ ಬಸವರಾಜ್ ಪೂಜಾರಿ
3: ಈಗ ಕೇಳಿ ಒಂದು ನೀತಿ ಕಥೆ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮಿಥಿಲೆಯ ರಾಜ ಭೋಜರಾಜ ಹಾಗೂ ಆತನ ಆಸ್ಥಾನ

ಕವಿ ಕಾಳಿದಾಸ ಇನ್ನೂ ಕೆಲವು ಪಂಡಿತರು ವಾಯುವಿಹಾರಕ್ಕಂತ ಹೇಳಿ ಒಂದಿನ ಕಾಡಿಗೆ ಹೋದ್ರು. ಅಕಸ್ಮಾತ್ ಆಗಿ ಅಲ್ಲಿ ಅವರು ಮಿಥಿಲೆಗೆ ವಾಪಸ್ಸಾಗಲು ಮಾರ್ಗವನ್ನ ತಪ್ಪಿಸ್ಕೊಂಡ್ಬಿಟ್ರು. ಆಗ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅಷ್ಟರಲ್ಲೇ ದೂರದಲ್ಲಿ ಒಂದು ಪುಟ್ಟದಾದ ಮನೆ ಕಾಣಿಸ್ತು. ಆಗ ಮನೆ ಹತ್ತಿರಕ್ಕೆ ಬಂದು ನೋಡಿದಾಗ ಅಲ್ಲೊಬ್ಳು ಅಜ್ಜಿ ಇದ್ಲು. ಆಗ ಆ ಅಜ್ಜಿಗೆ ಹೀಗೆ ಕೇಳಿದ್ರು, ನಾವು ಈ ಕಾಡಿನಲ್ಲಿ ದಾರಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದೀವಿ, ಮಿಥಿಲೆಗೆ ಯಾವ ಕಡೆಯಿಂದ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ತಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಅಜ್ಜಿಯಲ್ಲಿ ಕೇಳಿದ್ರು. ಆಗ ಅಜ್ಜಿ ಹೀಗೆ ಹೇಳಿದ್ರು, ತಾವು ಎಲ್ಲವನ್ನ ತಿಳಿದವರಂತೆ ಕಾಣಿಸ್ತೀರಿ, ತಾವುಗಳು ದಾರಿ ತಪ್ಪಿಸ್ಕೊಳ್ಬಾರ್ದಿತ್ತಲ್ಲ ಅಂತ ಹೇಳಿದ್ರು ಅಜ್ಜಿ. ಆಗ ಅಜ್ಜಿಯ ಈ ಚಾಣಾಕ್ಷತನದ ಪ್ರಶ್ನೆಯನ್ನ ಕೇಳಿ ಅವರು ಚಕಿತರಾಗ್ಬಿಟ್ರು. ಹೌದು, ದಾರಿ ತಪ್ಪಬಾರ್ದಾಗಿತ್ತು, ಆದ್ರೆ ಈಗ ತಪ್ಪಿಟ್ಟಿದೀವಿ, ಏನ್ ಮಾಡೋದು ಮುಂದೆ ಅಂತ, ನಮ್ಗೆ ಮರಳಿ ಹೋಗ್ಲಿಕ್ಕೆ ದಾರಿ ಕಾಣ್ತಾ ಇಲ್ಲ, ದಯವಿಟ್ಟು ದಾರಿಯನ್ನ ಹೇಳುವಿರಾ ಅಂತ ಕೇಳಿದ್ರು. ನಾನು ನಿಮ್ಗೆ ದಾರಿಯನ್ನ ತೋರಿಸ್ತೇನೆ, ಆದ್ರೆ ನೀವ್ ಯಾರು ಅನ್ನೋದು ನಂಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ಲು ಅಜ್ಜಿ. ಆಗ ಭೋಜರಾಜ, ನಾನು ರಾಜ ಅಂತ ಹೇಳ್ದ. ಆಗ ಅಜ್ಜಿ, ಈ ಜಗತ್ನಲ್ಲಿ ರಾಜ ಅನ್ನೋರು ಕೇವಲ ಇಬ್ರು ಮಾತ್ರ, ಅವರು ಭೂಮಿಯನ್ನೆಲ್ಲ ಹಸಿರಸಿರಾಗಿ ಮಾಡುವಂತಹ ಮೇಘರಾಜ, ಇನ್ನು ಪ್ರಪಂಚವನ್ನೆಲ್ಲ ನಿಯಂತ್ರಿಸುವಂತಹ ಕಾಲರಾಜ ಅಂತಂದ್ರೆ ಯಮರಾಜ ಅಂತ ಅಜ್ಜಿ ಹೇಳಿದ್ಲು. ಆಗ ಅವರು ತುಂಬಾ ಶ್ರೀಮಂತರು ಅಂತ ಹೇಳಿದ್ರು. ಆಗ ಅಜ್ಜಿ ಹೇಳಿದ್ಲು, ಮುತ್ತುರತ್ನಗಳನ್ನ ತನ್ನ ಗರ್ಭದಲ್ಲಿ ಇರಿಸಿಕೊಂಡ ಸಾಗರ ಮತ್ತು ಬೆಳ್ಳಿ ಬಂಗಾರ ಮುಂತಾದ ಖನಿಜ ಸಂಪತ್ತನ್ನ ತನ್ನೊಡಲಲ್ಲಿ ಇಟ್ಟುಕೊಂಡ ಬೆಟ್ಟ ಗುಡ್ಡಗಳು ನಿಜವಾಗ್ಲೂ ಶ್ರೀಮಂತರು, ಆದ್ರೆ ನೀವಲ್ಲ ಅಂತ ಹೇಳಿದ್ಲು. ಆಗ ಪುನಃ ದಾರಿ ಹೋಗ್ರು ಹೇಳಿದ್ರು, ನಾವು ಮಹಾಕವಿಗಳು ಅಂತ ಹೇಳಿ. ಆಗ ಅದಕ್ಕೆ ಪುನಃ ತುಂಬಾ ಮಾರ್ಮಿಕವಾದಂತಹ ಉತ್ತರವನ್ನ ಅಜ್ಜಿ ಹೇಳಿದ್ಲು. ಮತ್ತೆ ಮುಂದುವರೆದು, ನಾವು ಪ್ರಯಾಣಿಕರು ಅಂತಂದಾಗ ಒಂದು ಕ್ಷಣ ನಿಲ್ಲದೆ ಅತ್ತಿಂದ ಇತ್ತ ಅಲ್ದಾಡ್ತಾ ಇರೋ ಪ್ರಪಂಚವನ್ನೇ ಬೆಳಗುವ ಸೂರ್ಯ ಚಂದ್ರರಿಬ್ಬರೇ ನಿಜವಾದ ಪ್ರಯಾಣಿಕರು, ಅದಕ್ಕೂ ಕೂಡ ಚಾಣಾಕ್ಷತನದಿಂದ ಉತ್ತರವನ್ನ ನೀಡಿದ್ಲು. ಹಾಗೆ ಮುಂದೋದಾಗಿ ನಾವು ಅತಿಥಿಗಳು ಅಂತ ಹೇಳಿದ್ರು. ಅತಿಥಿಗಳು ಮಾನವ ಜೀವನದೊಳಗೆ ಹೇಳದೆ ಕೇಳದೆ ಬಂದು ಹೋಗೋ ಯೌವನ ಮತ್ತು ಪ್ರತಿಭೆಗಳು ನಿಜವಾಗಿ ಅತಿಥಿಗಳು ಅಂತ ಅಂದ್ಲು. ಇನ್ನು ಮುಂದುವರೆದು ಅಜ್ಜಿ ಮತ್ತೆ ಪುನಃ ಕೇಳಿದ್ಲು, ಮತ್ತೆ ನೀವು ನಿಜವಾಗ್ಲೂ ಯಾರು ಅಂತ? ನಾವು ಪಂಡಿತರು ಅಂತ ಹೇಳಿದ್ರು. ಅದಕ್ಕೂ ಕೂಡ ಒಂದು ಉತ್ತರವನ್ನ ಸಿದ್ಧ ಮಾಡಿದ್ಲು ಅಜ್ಜಿ. ಹೀಗೆ ಮುಂದುವರೆದು ನಾವು ಸಹನಶೀಲರು ಅಂತ ಹೇಳಿದ್ರು. ಕೊನೆಗೆ ಅವರು ಸೋತು ಸುಣ್ಣವಾಗಿ ನಾವು ಸೋತವರು ಅಂತ ಹೇಳ್ಬಿಟ್ರು. ಆಗ ಅಜ್ಜಿ, ಮಕ್ಕಳಿಗೆ ಜನ್ಮ ಕೊಟ್ಟು ಅವರನ್ನ ಸರಿಯಾಗಿ ಸಾಕ್ಲಿಕ್ಕಾಗ್ದೇನೆ ಮತ್ತು ಮಾಡಿದ ಸಾಲವನ್ನ ತೀರಿಸಲಿಕ್ಕಾಗದೇ ಇರುವಂತವರು ನಿಜವಾಗ್ಲೂ ಜೀವನದಲ್ಲಿ ಸೋತವರು, ಆದ್ರೆ ನಿಜವಾಗ್ಲೂ ನೀವು ಯಾರು ಅಂತ ಪುನಃ ಪ್ರಶ್ನೆ ಮಾಡಿದ್ಲು ಅಜ್ಜಿ. ಹೀಗೆ ಅಜ್ಜಿಯ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅನ್ನೋದು ರಾಜ ಕವಿಗಳು ಹಾಗೂ ಪಂಡಿತರಿಗೆ ಏನು ತೋಚದೇನೆ ಕೆಲ ಕಾಲ ದಂಗಾಗಿ ನಿಂತ್ಕೊಂಡ್ಬಿಟ್ರು. ದಂಗಾಗಿ ನಿಂತ್ಕೊಂಡ ರಾಜ ಕವಿಗಳು ಹಾಗೂ ಪಂಡಿತರಿಗೆ ಅಜ್ಜಿ ಹೀಗೆ ಹೇಳಿದ್ಲು, ದಯವಿಟ್ಟು ನನ್ನನ್ನ ಕ್ಷಮಿಸಬೇಕು ಮಹಾರಾಜರೇ, ಪಂಡಿತರೇ, ಮಹಾಕವಿಗಳೇ, ತಮ್ಮಂತಹ ಮಹಾನುಭಾವರ ಜೊತೆ ಸ್ವಲ್ಪ ಸಮಯ ಕಳೀಲಿಕ್ಕಾಗಿ ಕೆಲವು ಪ್ರಶ್ನೆಗಳನ್ನ ಕೇಳದೆ ಅಷ್ಟೇ, ತಾವು ತಪ್ಪಾಗಿ ಭಾವಿಸಬಾರದು, ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಅಜ್ಜಿ ಅವರಿಗೆ ತಂಪಾದ ಮಜ್ಜಿಗೆ ಕಾಡಿನಿಂದ ಸಂಗ್ರಹಿಸಿಕೊಂಡ ಬಂದ ಹಣ್ಣು ಹಂಪಲಗಳನ್ನ ಕೊಟ್ಟು ಅವರನ್ನ ಅತಿಥಿಗಳಂತೆ ಸತ್ಕರಿಸಿ ಅವರಿಗೆ ಮಿಥಿಲೆಯ ಮಾರ್ಗವನ್ನ ತೋರಿದ್ಲು. ಅದಕ್ಕೆ ಪ್ರತಿಯಾಗಿ ಅವರು ಹೀಗೆ ಹೇಳಿದ್ರು, ಮಹಾನುಭಾವರು ನಾವಲ್ಲ, ಅಪ್ರತಿಮ ಪಾಂಡಿತ್ಯ ಹಾಗೂ ಮಹಾ ಅನುಭವವನ್ನ ಹೊಂದಿರುವಂತಹ ತಾಯಿ ತಾವೇನೆ ಮಹಾನುಭಾವರು ಅಂತ ಹೇಳಿ ಆ ಅಜ್ಜಿಯ ಅನುಭವದ ಚಾಕಚಕ್ಯತೆಯನ್ನ ಮೆಚ್ಚಿ ಅವಳನ್ನ ಮನಸಾರೆ ಹೋಗ್ಲಿ, ಅವಶ್ಯವಾಗಿ ಒಂದು ಬಾರಿ ತಾವು ಮಿಥಿಲೆಯ ರಾಜ್ಯಕ್ಕೆ ಬರಬೇಕಾಗಿ ಅವಳಿಗೆ ಆಮಂತ್ರಣವನ್ನ ಇಟ್ಟರು. ಅವಳಿಂದ ಆಶೀರ್ವಾದವನ್ನ ಪಡೆದು ಮಿಥಿಲೆಗೆ ಮರಳಿದ್ರು. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ, ನಮಸ್ಕಾರ.

ಇಂದ ಇಲ್ಲಿಯವರೆಗೆ 39,716 ಮಾನವ ದಿನಗಳ ಕೂಲಿ ಕೆಲಸ ಜಿಲ್ಲಾಡಳಿತ ಸೃಜಿಸಿದೆ. ಜಿಲ್ಲೆಯ 6 ತಾಲೂಕುಗಳ ವ್ಯಾಪ್ತಿಯ 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಜಿಲ್ಲಾಡಳಿತ ಕೊರೆಸಿದೆ. 13 ಗ್ರಾಮಗಳಲ್ಲಿ 15 ಹಳೆ ಕೊಳವೆ ಬಾವಿಗಳನ್ನು ಸ್ವಚ್ಛಗೊಳಿಸಿ ಬಳಕೆಗೆ ಯೋಗ್ಯಗೊಳಿಸಲಾಗಿದೆ. ತುಂಗಾ ಮೇಲ್ದಂಡೆ ಯೋಜನೆಯಡಿ ಕಾಲುವೆಗಳ ಮೂಲಕ ಜಿಲ್ಲೆಯಾದ್ಯಂತ ನೀರು ಹರಿಸಿ ಕೆರೆಗಳನ್ನು ಜನ ಹಾಗೂ ಜಾನುವಾರುಗಳಿಗಾಗಿ ನೀರು ತುಂಬಿಸುವ ಕಾರ್ಯ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳನ್ನು ಆಯಾ ತಾಲೂಕು ಆಡಳಿತಗಳು ಕೈಗೊಳ್ಳಲು ಅನುವಾಗುವಂತೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯ 3 ಲಕ್ಷ ರೈತರು ಬೆಳೆ ವಿಮೆ ಕಂತು ಪಾವತಿಸಿ ಹೆಸರು ನೋಂದಾಯಿಸಿದ್ದಾರೆ. ಕಳೆದ ಹಂಗಾಮಿಗೆ ಹೋಲಿಸಿದರೆ ಈ ಬಾರಿ 90,000 ರೈತರು ಬೆಳೆ ವಿಮೆಗೆ ಕಂತು ಪಾವತಿಸಿ ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ತಿಳಿಸಿದೆ. ಜಿಲ್ಲೆಯಲ್ಲಿ 17ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಭೇಟಿ ನೀಡಿ ಅರ್ಹ ಮತದಾರರ ಹೆಸರನ್ನು ನೋಂದಾಯಿಸಲಿದ್ದಾರೆ. 1,200ಕ್ಕಿಂತ ಅಧಿಕ ಮತದಾರರಿರುವ ಮತಗಟ್ಟೆಗಳನ್ನು ತರ್ಕಬದ್ಧಗೊಳಿಸಿ ಹೊಸ ಮತಗಟ್ಟೆಗಳನ್ನು ಸ್ಥಾಪಿಸಲು ಪ್ರಸ್ತಾವಗಳನ್ನು ಆಯಾ ತಾಲೂಕಿನ ತಹಸೀಲ್ದಾರರು ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ಸಲ್ಲಿಸುತ್ತಿದ್ದು ಚುನಾವಣಾ ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿ ಸಿದ್ಧತೆ ನಡೆಸಿದ್ದಾರೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 1,482 ಮತಗಟ್ಟೆಗಳಿದ್ದು 93 ಮತಗಟ್ಟೆಗಳಲ್ಲಿ 1,200ಕ್ಕಿಂತ ಅಧಿಕ ಮತದಾರರಿದ್ದಾರೆ. 1,200ಕ್ಕಿಂತ ಅಧಿಕ ಮತದಾರರಿರುವ ಮತಗಟ್ಟೆಗಳನ್ನು ಕಡಿಮೆ ಮತದಾರರಿರುವ ಮತಗಟ್ಟೆಗಳಲ್ಲಿ ವಿಲೀನಗೊಳಿಸಲು ಒಟ್ಟು 25 ಮತಗಟ್ಟೆಗಳು ಹಾಗೂ ಪ್ರಸ್ತುತ ಶಿಥಿಲಗೊಂಡಿರುವ 8 ಮತಗಟ್ಟೆಗಳನ್ನು ಸುದೃಢ ಕಟ್ಟಡಗಳಿಗೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವ ಸಲ್ಲಿಸಲಿದೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಸೂಕ್ಷ್ಮ ಸಣ್ಣ ಮಧ್ಯಮ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕಳೆದ 2020ರಲ್ಲಿ ಜಾರಿಗೆ ಬಂದಿತು. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿ ನಿಯಮಬದ್ಧಗೊಳಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಪಿಎಂ ಎಫ್ಎಂಇ ಯೋಜನೆಯಡಿ ಆಹಾರ ಸಂಸ್ಕರಣಾ ಉದ್ಯಮ ನಡೆಸುತ್ತಿರುವ ಮಸಾಲೆ ತಯಾರಕರು, ಸಿಹಿ ತಿಂಡಿಗಳು, ಹಾಲಿನ ಉಪ ಉತ್ಪನ್ನ ತಯಾರಕರು, ಬಾಲ ಕಿಶೋರ ಹಾಗೂ ತರುಣ ವಿಭಾಗದಲ್ಲಿ ಸಾಲ ಸೌಲಭ್ಯ ಮತ್ತು ಸಹಾಯಧನ ಪಡೆದುಕೊಂಡು ಸ್ವಯಂ ಉದ್ಯೋಗಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಸಿರು ನ್ಯಾಯ ಮಂಡಳಿ ಅನುದಾನದಡಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಪುನಶ್ಚೇತನ ಕಾಮಗಾರಿ ಕೈಗೊಳ್ಳಲಾಗಿದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯ ಗ್ರಾಮೀಣ ಭಾಗದ 4 ಲಕ್ಷ ಮನೆಗಳಿಗೆ ನಳದ ಸಂಪರ್ಕ ಕಲ್ಪಿಸಲಾಗಿದೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35. ಕಾಣೆದವರ ಬಗ್ಗೆ ಪ್ರಕಟಣೆ. ಐಶ್ವರ್ಯ ತಂದೆ ಯಲ್ಲಪ್ಪ ಮಾದರ್, ವಯಸ್ಸು 20 ವರ್ಷ, ಜಾತಿ ಹಿಂದೂ ಮಾದರ್, ಉದ್ಯೋಗ ವಿದ್ಯಾರ್ಥಿ, ಸಾಕಿನ ಮಿಣಜಿ, ತಾಲೂಕು ತಾಳಿಕೋಟಿ. ಚೆರೆ ಗುರುತು ಗೋಧಿ ಮೈಬಣ್ಣ, ಉದ್ದಮುಖ, ಸಾಧಾರಣ ತೆಳಗೆ ಮೈಕಟ್ಟು ಹೊಂದಿದ್ದು 5'6" ಎತ್ತರವಿದ್ದು ಕನ್ನಡ ಭಾಷೆ ಮಾತನಾಡುತ್ತಾಳೆ. ಗುಲಾಬಿ ಕಲರಿನ ಚೂಡಿದಾರ್ ಧರಿಸಿರುತ್ತಾಳೆ. ಈ ಚೇರುಳ್ಳ ವ್ಯಕ್ತಿ ಸಿಕ್ಕಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಲು ಪ್ರಕಟಣೆ ಮೂಲಕ ತಿಳಿಸಲಾಗಿದೆ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಜ್ಯ ಪ್ರಕಟಣೆಗಳು. ತದನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामिना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್‌ಸೈಟ್‌ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
0: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
4: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
5: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳ ವಶ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿ

0: ಯಾಗಿ ಭೂ ಗ್ಯಾರಂಟಿ ಹಾಗೂ ಏಳನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಇಲಾಖೆಗಳ ಅಭಿವೃದ್ದಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ರೈತರ ಕಣ್ಣೀರು ಒರೆಸುವ ಸರ್ಕಾರ ನಿಮ್ಮ ಮುಂದೆ ನಿಂತಿದೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಚಿವರು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷ ಕ್ವಿಂಟಾಲ್ ಮೇವಿನ ಬೀಜ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಕುರಿತು ಸಚಿವ ಎಂಬಿ ಪಾಟೀಲ್ ಎರಡನೇ ದಿನವೂ ಬರ ಪರಿಶೀಲನೆ ನಡೆಸಿದರು. ಬಬಲೇಶ್ವರ ತಾಲೂಕಿನ ಸಾರಾವಾಡ ಗ್ರಾಮಕ್ಕೆ ಭೇಟಿ ನೀಡಿದ ಅವರು, ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳನ್ನು ವೀಕ್ಷಿಸಿದರು. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿದೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು, ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಕಳಂಕಿತರಾಗಿದ್ದು ಅವರನ್ನು ಸಂಪುಟದಿಂದ ತೆಗೆದುಹಾಕಲು ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ವಿರುದ್ದ ಸದನದ ಹೊರಗೆ ಹಾಗೂ ಒಳಗೆ ಹೋರಾಟ ನಡೆಯಲಿದೆ. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ, ಕೆಪಿಎಸ್ಸಿ ಹಗರಣ ಮೊದಲಾದ ವಿಷಯಗಳ ವಿರುದ್ದ ಜೆಡಿಎಸ್ ಜೊತೆ ಸೇರಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗಾ, ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು, ಕೂಡಲೇ 3 ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 3 ಕೈಗಾರಿಕೆಗಳು ನದಿಗೆ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿದ್ದು, ಜನರು ಪ್ರತಿಭಟನೆ ಹಾಗೂ ಅಭಿಯಾನ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಮುಚ್ಚುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಕೈಗಾರಿಕೆಗಳ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೊಲೀಸರು ಬೇಡಾ ಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ

0: 90 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28.7 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55.8 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮತ್ ಕುಮಾರ್ ಸಿಂಗ್, ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಘಟಕ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. ತ್ರಿವರ್ಣ ಯಾತ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಹರ್ ಘರ್ ತಿರಂಗ ಅಭಿಯಾನವು ಇಂದು ದೇಶದ ಪ್ರತಿ ಮನೆ ಮನೆಯಲ್ಲೂ ದೇಶಪ್ರೇಮದ ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶಭಕ್ತಿ ಹಾಗೂ ರಾಷ್ಟೀಯತೆಯ ಭಾವನೆಯನ್ನು ಮೂಡಿಸಲು ಇಂತಹ ಅಭಿಯಾನಗಳು ಅತ್ಯಂತ ಅವಶ್ಯಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಸೇವಿಸುವುದರಿಂದ ರಕ್ತಹೀನತೆ, ಅಪೌಷ್ಟಿಕತೆ, ಸುಸ್ತಾಗುವಿಕೆ ತಡೆಗಟ್ಟುವ ಶಕ್ತಿ ಅಡಗಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಮಾತ್ರೆ ಸೇವಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಭಾಂಗಣದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ನೀಡಲು ಆರೋಗ್ಯ ಇಲಾಖೆ ಸಿದ್ದತೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತುಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಚೇತನ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜಯಪುರದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಂಪನಿಯು ಆಸ್ಪತ್ರೆ, ಆರೋಗ್ಯ ಕ್ಷೇತ್ರದಲ್ಲೂ ಸಿಎಸ್ಆರ್ ಅನುದಾನ ನೀಡಲು ಉತ್ಸುಕವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಇದೇ 13ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಹಾಗೂ ಮೇಕೆದಾಟು ಯೋಜನೆಯನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬರದಿದ್ದರೆ ಬೆಂಗಳೂರು ಗಂಭೀರ ನೀರಿನ ಬಿಕ್ಕಟ್ಟನ್ನು ಎದುರಿಸಬಹುದು ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡಾ ಬ್ರೋ ಅಭಿಯಾನ, 55.8 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ವಿಜಯಪುರ.

0: ಕಿಸಾನವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣಾರ್ಥಿಗಳು.
1: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
4: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
3: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
4: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
5: ಮೂರು ಕಾಲೇಜ್ನಲ್ಲಿ
6: ಚಿಂತಿಸ್ಬೇಡಿ,
5: ಫೀಸ್ ನೋಡು.
7: ಏನ್ ಸಮಾಚಾರ,
8: ಏನಾಯ್ತು?
6: ಫೀಸ್ನ ಟೆನ್ಷನ್?
7: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
9: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಹೊನ್ವಾಡ ಗ್ರಾಮದ ರೈತರಾದ ಬಾಪುರಾಯ್ ಮಲ್ಲಪ್ಪ ದೇವನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿದ್ರಾಯನ್ ಸಾಳುಂಕಿ.
10: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ವನವಾಡ ಗ್ರಾಮದ ರೈತರಾದ ಬಾಪುರಾಯ್ ಮಲ್ಲಪ್ಪ ದೇವನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ. ಇವರು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದವರು. ಬಾಪುರಾಯ್ ಮಲ್ಲಪ್ಪ ದೇವನಾಯಕ್ ಅಂತೇಳಿ ಇವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿ

0: ಹಚ್ಚಿಕೊಂಡು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇವರು ದ್ರಾಕ್ಷಿ, ದಾಳಿಂಬೆ, ಈರುಳ್ಳಿ, ಗೋಧಿ, ಜೋಳ, ಅಜವಾನ, ಇನ್ನೂ ಅನೇಕ ಬೆಳೆಗಳನ್ನು ಬೆಳೆದ ಆದಾಯವನ್ನು ಪಡಿತಾ ಇದ್ದಾರೆ. ಬನ್ನಿ, ಇವರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಬಾಪುರಾಯ್ ಮಲ್ಲಪ್ಪ ದೇವನಾಯಕ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
1: ನಮಸ್ಕಾರ.
0: ಬಾಪುರಾಯ್ ಅವರೇ, ತಮ್ಮ ಶಿಕ್ಷಣ ಏನಾಗಿದ್ದೀರಿ?
1: ನಮ್ಮ ಶಿಕ್ಷಣ ಎಂಎವರೆಗೆ ಓದಿದ್ದೀವಿ. ನಾವು ಮೊದಲು ಶಿಕ್ಷಕ ವೃತ್ತಿಯನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀವಿ.
0: ತಾವು ಶಿಕ್ಷಕ ವೃತ್ತಿಯ ಜೊತೆಗೆ ಈ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ?
1: ನಾನು ಮೂಲ ಉದ್ಯೋಗನೇ ಕೃಷಿ, ಯಾಕಂದ್ರೆ ನಮ್ಮ ತಂದೆಯಿಂದ ಕೃಷಿಯೇ ನಮ್ಮ ಪ್ರಧಾನ ವಿಷಯ.
0: ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ?
1: ಹೆಚ್ಚು ಕಡಿಮೆ ನಾನು ನನ್ನ ವಯಸ್ಸಿನ 50 ವರ್ಷಗಳಿಂದ, ಈಗ 61 ವರ್ಷ ನನಗೆ, 50 ವರ್ಷಗಳನ್ನ ಕೃಷಿ ಮಾಡಿದೆ. ಮೊದಲೇದೆ 10-11 ವರ್ಷ ನನಗೇನಷ್ಟು ಇದು ಇಲ್ಲ, 50 ವರ್ಷವರೆಗೆ ನನಗೆ ಎಲ್ಲ ಗೊತ್ತದ. ಯಾಕಂದ್ರೆ ಮೊದಲ ದನಗಳನ್ನು ಸಾಕ್ತಾ ಇದ್ದೀವಿ ನಾವು, ದನಗಳೇ ನಮ್ಮ ಆಸ್ತಿ. ಆಮೇಲೆ ಏನಾಯ್ತಪ್ಪ ಅಂತಂದರೆ ನಮ್ಮ ತಂದೆಯವರು, ನಮ್ಮ ಕೂಡು ಕುಟುಂಬ ಇದನ್ನು ಹೆಂಗೆ ಸಂರಕ್ಷಣೆ ಮಾಡಬೇಕಂತ ಚಿಂತೆ ಇತ್ತು ಅವ್ರಿಗೆ. ನಾವೆಲ್ಲ ದನಗಳನ್ನು ಸಾಕಿದ್ವಿ, ಪ್ರತಿಯೊಂದು ವರ್ಷ 1-2 ಹೋರಿಕರುಗಳನ್ನು ಮಾರಾಟ ಮಾಡಿ ಅದೇ ನಮ್ಮದು ಆಸ್ತಿ. ಅವಾಗ ಮುಂದೆ ಏನಾಯ್ತಪ್ಪ ಅಂತಂದ್ರೆ ನಾವೆಲ್ಲರೂ ದುಡ್ಡಿನ ಹತ್ತು ಕೂಡಲೇ ನಮ್ಮ ಭೂಮಿನೂ ಸರಿಯಾಗಿ ಬೆಳೆಯಕ್ಕಿತ್ತು. ನಮ್ಮ ತಂದೆಯವರು ನಮಗೆಲ್ಲ ಜವಾಬ್ದಾರಿಯನ್ನು ನಮಗೆ ಒಪ್ಪಿಸಿಬಿಟ್ರು. ಅವರು ಅವರು ಮೂಲ ಉದ್ಯೋಗ ಕೃಷಿ ಇದ್ರೂ ಸಹಿತ ನೀವು ಮಾಡ್ಲಾತ್ತೀರಪ್ಪ, ಚೆನ್ನಾಗಿ ಮಾಡ್ತೀರಿ ಅಂತೇಳಿ ನಮಗೆ ಒಪ್ಪಿಸಿದ್ರು.
0: ಅಂದ್ರೆ ತಾವು ಶಿಕ್ಷಕರಾಗಿದ್ದರು ಕೂಡ ನಿಮ್ಮ ಕೃಷಿಗೆ ನಿಮ್ಮ ತಂದೆಯವರು ಶಿಕ್ಷಕರು ಅಂತ ಹೇಳ್ಬೋದು.
1: ಹೌದು, ಅವರೇ ಗುರು ನಮಗೆ ಓದಕ್ಕೂ ಹಂಗೆ. ನಾನು ಸ್ಕೂಲಿಗೆ ಹೋಗುವ ಟೈಮ್ನಾಗ ಸ್ವಲ್ಪ ಲೇಟ್ ಮಾಡ್ತೀನಿ ಅಂದ್ರೆ ಯಾಕೆ ಮಾತಾಡ ಮಾಡ್ತೀವಿ, ಇವತ್ತು ಮಕ್ಕಳಿಗೆ ನುಕ್ಸಾನ್ ಮಾಡ್ತೀವಿ ಅಂತಿದ್ರು ಅವರು. ಇಂಥ ಒಂದು ಪ್ರಾಮಾಣಿಕ ವೃತ್ತಿ ನಮ್ಮ ತಂದೆಯವ್ರದ್ದು.
0: ಓಹೋ, ತುಂಬ ಸಂತೋಷ ಬಾಪುರಾಯ್ ಅವರೇ. ಅದೇ ರೀತಿ ತಮ್ಮ ಹೊಲ ಎಷ್ಟಿದೆ ರೀ?
1: ನನಗಿರ್ತಕ್ಕಂಥದ್ದು 9.5 ಎಕರೆ.
0: ಈ 9.5 ಎಕರೆಯಲ್ಲಿ ಯಾವ ಯಾವ ಬೆಳೆಗಳನ್ನು ತಾವು ಬೆಳೀತಾ ಇದ್ರಿ?
1: ಮೂಲ ನಮ್ಮದು ಕ್ರಾಪ್ ಈಗಪ್ಪ ಅಂತಂದ್ರೆ ಹಣಕಾಸಿನ ಬೆಳೆ ಅಂದ್ರೆ ದ್ರಾಕ್ಷಿ ನಂದು, ಅದರ ಜೊತೆಗೆ ದಾಳಿಂಬ ಇಲ್ಲಿ ತೋಟದ ಬೆಳೆ ಇವೆ ಸದ್ಯಕ್ಕೆ. ಆಮೇಲೆ ಜರಾಯ್ತಂತಕ್ಕಿಂತ ನೀವು ಇದು ಮಾಡ್ತೀರ, ಒಣ ಬೇಸಾಯದಲ್ಲಿ ಗೋಧಿ, ಜೋಳ, ಕಡಲೆ. ಅದರಾಗ ವಿಶೇಷ ವಾಣಿಜ್ಯ ಬೆಳೆಪ್ಪ ಅಂತಂದ್ರೆ ನಾನೇನು ಮಾಡ್ತಾ ಇದ್ದೇನೆ ಅಂದ್ರೆ ಅಜವಾನ ಮತ್ತು ತೊಗರಿಯನ್ನು ಬೆಳೀತಾ ಇದ್ದೀನಿ.
0: ಅದೇ ರೀತಿ ಈಗ ತಮ್ಮ ಮೂಲ ಬೆಳೆ ದ್ರಾಕ್ಷಿ ಅಂತ ಹೇಳಿದ್ರಿ, ಈ ದ್ರಾಕ್ಷಿಯನ್ನು ಎಷ್ಟು ವರ್ಷದಿಂದ ತಾವು ಬೆಳೀತಾ
1: ಇದ್ದೀರಿ? 96ರಿಂದ ಈಚೆಗೆ ಅಂತಂದ್ರೆ 26-4 ವರ್ಷಗಳಿಂದ ದ್ರಾಕ್ಷಿಯನ್ನು ಬೆಳೀತಾ ಇದ್ದೀವಿ.
0: 30 ವರ್ಷಗಳಿಂದ ತಾವು ದ್ರಾಕ್ಷಿಯನ್ನು ಬೆಳೀತಾ ಇದ್ರಿ. ಯಾವ ತಳಿಯನ್ನು ತಾವು ಆಯ್ಕೆ ಮಾಡ್ಕೊಂಡ್ರಿ?
1: ನಾವು ಥಾಮ್ಸನ್ ಸೀಡ್ಲೆಸ್ ಅಂತ ಹೇಳಿದ್ರಿ,
0: ಥಾಮ್ಸನ್ ಸೀಡ್ಲೆಸ್ ತಳಿ. ಈ ಥಾಮ್ಸನ್ ಸೀಡ್ಲೆಸ್ ತಳಿಯನ್ನು ಮೊದಲಿಗೆ ತಾವು ನಾಟಿ ಮಾಡುವ ಸಮಯದಲ್ಲಿ ಭೂಮಿಯನ್ನು ಯಾವ ರೀತಿ ತಾವು ರೆಡಿ ಮಾಡ್ಕೊಂಡ್ರಿ?
1: ಭೂಮಿಯನ್ನು ಮೊದಲು ಏನು ಮಾಡಿದ್ವಿ ರೀ, ತೆಗ್ಗ ತೋಡಿ. ಅವಾಗ ಈಗಿನಂತೆ JCB ಇರಲಿಲ್ಲ, ನಾವೇ ತೆಗೆಯೋದು ಅಥವಾ ನಮ್ಮಲ್ಲಿರ್ತಕ್ಕಂಥ ನೆರೆಹೊರೆಯ ರೈತರಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ತೆಗೆದುಕೊಂಡು ಒಂದೊಬ್ಬರು ಒಂದೊಂದು ಬ್ರಾಸ್ಗಟ್ಟಲೆ ತೆಗಿತಿದ್ರು ಅವರು. ನಾವು ಅವ್ರ ಜೊತೆಗೆ ತೆಗೆದು ಮಾಡಿ ಅವಾಗ ಬಹಳಷ್ಟು ಅದ್ರ ಬದ್ದಲ್ಲ ಕ್ಯೂರಿಯಾಸಿಟಿ ನಮಗೆ, ಒಂದು ದ್ರಾಕ್ಷಿಯನ್ನು ವಿಶೇಷ ಬೆಳಿಬೇಕಂತ ಹೇಳ್ಕೊಂಡು ನಿಜವಾಗ್ಲೂ ನಾವು ವಿಶೇಷನೂ ಬೆಳೆದಿದ್ದು ಖರೆ. ಯಾಕಂತಂದ್ರೆ ಅವಾಗೂ ಸಹಿತ ಸರ್ಕಾರಿಯನ್ನು ಕೇವಲ 50% ಅಷ್ಟು ಬಳಸಿ 50% ಅಷ್ಟು ಸಾವಯವ ಬೆಳೆದೀನಿ ನಾನು. ಯಾಕಂದ್ರೆ ದನಗಳಿದ್ದು ನಮ್ಮ ಮನೆಯಾಗ, ತೊಂದರೆನೇ ಇರಲಿಲ್ಲ. ಯಾಕಂದ್ರೆ ವರ್ಮಿ ಕಾಂಪೋಸ್ಟ್ ತಯಾರು ಮಾಡೋದು ಭಾಳ ಸೋಪ ಆಯ್ತು ನನಗೆ. ಸ್ಲರಿ ತಯಾರು ಮಾಡ್ತಿದ್ವಿ, ಹಾಕ್ತಿದ್ವಿ, ಅದಕ್ಕಿಂತ ಈಗ ಭಾಳ ಸೋಪ. ಯಾಕಂದ್ರೆ ಜ್ಞಾನ ಅದಕ್ಕಿಂತ ಹೆಚ್ಚಿಗೆ ಸಿಗ್ತದೆ. ಕೆಲವೊಂದು ರೈತರಿಂದ ಹಂಚಿಕೊಂಡೀನಿ, ಕೆಲವೊಂದು ನಾನು ಸ್ವಂತದ್ದು ಅನುಭವ ಬಂದವು. ಈ ರೀತಿಯಾಗಿ ಆ ದ್ರಾಕ್ಷಿಯನ್ನು ನಾವು ಬೆಳೆದ್ರಿಂದ ನನ್ನಲ್ಲಿ ಇನ್ನೂ ಸಹಿತ ಎಲ್ಲಿ ಬೇಕಾದಲ್ಲಿ ನಾವು ದ್ರಾಕ್ಷಿ ತೆಳಗೆ ಬೋದ್ ತೆಳಗೆ ಕೆದಿದ್ರೆ ಇನ್ನೂವರೆಗೆ ವರ್ಮಿ ಹುಳ ಕಾಣಿಸ್ತಾವೆ, ಮೇಲೆ ಬರ್ತಾವೆ.
0: ಅಂದ್ರೆ ತಮ್ಮದು ಒಂದು ಸಾವಯವ ಪದ್ಧತಿಯ ಕೃಷಿ ಅಂತ ಹೇಳ್ಬೋದು.
1: ಹೌದು, ಅಂದ್ರೆ ನಾನು ಅದು ಒಂದೇ ಬರೀ ಸಾವಯವ ಮೇಲೆ ಬರಂಗೇ ಇಲ್ಲದ. ನಾ ಇವನ್ನ ಪಾಳೇಕರನ ಜೊತೆಗೂ ಪ್ರಶ್ನೆ ಮಾಡಿದ ಮನುಷ್ಯ, ನೀವು ಸಾವಯವ ಬೆಳೆ ತೋರಿಸಿದ್ರಂದ್ರ ನೀವು ಬೆಳೆದು ಕೊಡ್ತೀನಿ ಅಂತೇಳಿ.
0: ದ್ರಾಕ್ಷಿ ಸಂಪೂರ್ಣ ಸಾವಯವದಲ್ಲಿ
1: ಬರೋದಿಲ್ಲ. ಯಾಕೆ ಬರೋದಿಲ್ಲಪ್ಪ ಅಂತಂದ್ರೆ ನನಗೆ ಬಹಳ ಇದು ಮಾಡಿದ್ರು, ಅವ್ರು ಟ್ಯಾಲೆಂಟ್ ಮಾಡಿದ್ರು, ನೀವು ಗಿಡ ಹಚ್ಚಿರೋದ್ರಾಗ ಬೆಳಿತೀರಿ ನೀವು ಹಾಂಗೆ ಹಿಂಗೆ ಅಂದರು. ಸಾಧ್ಯನಲ್ಲಿ, ಇಂಪಾಸಿಬಲ್ ಅಂತೇಳಿ.
0: ಅಂದ್ರೆ ಗಿಡಗಳನ್ನು ಬೆಳೆಸೋದು ಮತ್ತು ಅವುಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡೋದೆಲ್ಲ ಸಾವಯವದಲ್ಲಿ, ಆದ್ರೆ ವಾತಾವರಣ ವೈಪರೀತ್ಯದಿಂದಾಗಿ ಹವಾಮಾನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದಿಲ್ಲ. ಅದಕ್ಕೆ ಮೇಲ್ಗಡೆ ಅಂದ್ರೆ ಕಾಯಿ ಸಮಯದಲ್ಲಿ ಆಗಲಿ ರೋಗ ರುಜಿನಗಳನ್ನ ಕಂಟ್ರೋಲ್ ಮಾಡಕ್ಕೆ ಏನೈತಿ, ತಾವು ರಾಸಾಯನಿಕನ ಬಳಸ್ತಾ
1: ಇದ್ದೀವಿ.
0: ಅದೇ ರೀತಿ ಈಗ ತಾವು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನು ಇಟ್ಕೊಂಡ್ರಿ?
1: ಅವಾಗ 12-6. ನಂತರ ಏನ್ ಮಾಡಿದ್ವಿಪ್ಪ ಅಂತಂದ್ರೆ 11-5, 10-5. ಮೊದಲು 8-4 ಫಸ್ಟ್, 96 ಹಚ್ಚಿದಾಗ 8-4 ಅದು 1 ರೂಟ್ ಅದು. ಈಗ ಡಾಗ್ರೇಜ್ ಐತಿ, ಈಗ ಇದಕ್ಕೆಲ್ಲ ಮಾಡಿಸಿಂದ ಬೆಳಿತೀವಿ.

0: ಈ ಎಲ್ಲ ಅಂತರಗಳಲ್ಲಿ ಯಾವ ಅಂತರ ಈ ದ್ರಾಕ್ಷಿ ಬೆಳೆಯಕ್ಕೆ ಸೂಕ್ತ ಅಂತ ತಾವು ಹೇಳ್ತಾ ಇದ್ರಿ?
1: 11-12 ಸೂಕ್ತ, 11-12 ಅಂತರ, ಮುಂದೆ ಕಡೆ 5 ಫೂಟ್ ಅಂತರ ಗಿಡದಿಂದ ಗಿಡಕ್ಕೆ 5-6 ಬೇಕು.
0: ಅಂದ್ರೆ ಸಾಲಿನಿಂದ ಸಾಲಿಗೆ 11 ಅಥವಾ 12 ಇರಬೇಕು.
1: 10-12 ತಕ
0: ಗಿಡದಿಂದ ಗಿಡಕ್ಕೆ
1: 4-5 6 ಮಾಡಿದ್ರು ಏನು ತೊಂದರೆ ಇಲ್ಲ.
0: ಈಗ ತಾವು ಹೇಳಿದ್ರಿ ಈಗ 5-6 ಅಂತರವನ್ನು ಇಟ್ಕೊಂಡು ಗಿಡಗಳನ್ನ ಹಚ್ಚಬೇಕು ಅಂತೇಳಿ. ಆ ಗಿಡಗಳನ್ನ ಹಚ್ಚುವ ಸಮಯದಲ್ಲಿ ಮೊದಲಿಗೆ ಈಗ ತಾವು ಡಾಗ್ರೀಸ್ ಬೆಳೆಗಳನ್ನ ಬೆಳಿತೇನೆ ಅಂತ ಹೇಳಿದ್ರಿ. ಆ ಬೆಳೆಯುವ ಸಮಯದಲ್ಲಿ ಆಮೇಲೆ ಅವಕ್ಕೆ ಒಂದಿಷ್ಟು ಪೋಷಕಾಂಶಗಳನ್ನ ಒದಗಿಸಬೇಕಾಗತ್ತೆ.
1: ಒದಗಿಸ್ತಾರಲ್ಲ, ಅದು ಒದಗಿಸೋದು ಸೋಪ ಡಾಗ್ರೀಸ್ ಬೆಳೆ ಮುಂದಂತರೂ ಪೋಷಕಾಂಶ ನಾಟ್ ನೆಸರಿ. ಯಾಕಂದ್ರೆ ತಿಪ್ಪಿ ಗೊಬ್ಬರ ಮತ್ತು ಸ್ಲರಿ ಬಳಕೆ ಮಾಡಿದ್ರೆ ಆಟೋಮೆಟಿಕ್ ಬರ್ತದೆ, ಅದು ಯಾವುದು ಬೇಕಾಗಿಲ್ಲ, ಏನೂ ಸಮಸ್ಯೆ ಇಲ್ಲ. ಭೂಮಿಯಲ್ಲಿ ಆ ತಾಕತ್ತು ಇರ್ತದೆ ಆಲ್ರೆಡಿ, ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಮಲ್ಚಿಂಗ್ ತಪ್ಪಲ ಬಳಸಬೇಕು. ಯಾವುದು ಕಬ್ಬಿನ ಸೋಗಿ, ಮೆಕ್ಕೆಜೋಳ
0: ಕಣಕಿ
1: ಕಣಕಿ, ಆಮೇಲೆ ಇಲ್ಲ ಜೋಳದ ಕಣಕಿನೂ ಸಿಕ್ತಿತ್ತು ಅಂದ್ರೆ ಜೋಳದ ಕಣಕಿನೂ ಬಳಸ್ಬೋದು. ಆ ಜೋಳ ಕಣಕಿ ತುಟ್ಟಿ ಆಗ್ತದೆ, ಒಯ್ತದ ತೆಗೆಸಿಂದ ಅದನ್ನು ಬಿಟ್ಟು ವೇಸ್ಟ್ ಏನಿರ್ತೈತಿ, ಸುಡಬಾರ್ದು ಹೊಲದಾಗ.
0: ಯಾಕೆ ಸುಡಬಾರ್ದು?
1: ಇದ್ದದ್ದನ್ನು ಹಾಳು ಮಾಡ್ಕೋತೀವಿ, ಆಸ್ತಿ ಅದ.
0: ಯಾವ ರೀತಿ ಅಂತ ಹೇಳ್ತೀರಿ?
1: ಅದನ್ನು ತಂದು ಕಿಂದ ಒತ್ತಡ ಒಂದು ತೆಗ್ನಾಗ ಹಾಕಿರಲ್ಲ, ಇಲ್ಲ ಗಿಡದ ಬಡ್ಡಿಗೆ ಹೋಗಿರಿ. ನಮಗೆಲ್ಲ ಹುಚ್ಚತಾರೆ, ನನಗೆ ಮನೆಯಾಗ ಎಲ್ಲರೂ ಬೈತಾರೆ, ಏ ನನಗೆ ಸುಡು ಅಂತ. ಯಾಕೆ ಸುಡೋದು ಅಂತೀನಿ, ಗಿಡದ ಬಡ್ಡಿಗೆ ಹೋಗಿ ಬಿಡ್ತೀನಿ. ಇವನ್ ಒಂದು ಪುಡಾರಿ ಕಸ ಇದ್ರೂ ಕಿತ್ ಕಿತ್ತ ಗಿಡದ ಬಡ್ಡಿಗೆ ಹೋಗಿದ್ದೀನಿ ನಾನು. ಯಾವ್ದು ಕಸ ಇದ್ರೂ ಯಾವ ದನಗಳು ಏನ್ತಿತ್ತವಲ್ಲ ವೈರಿ. ಹೆಣ್ಮಕ್ಳು ಕೆಲ್ಸಕ್ಕೆ ಬಂದವರು ಹೋಯ್ತಾರ, ನಮ್ಮ ನೆರೆ ಮನೆಯವರು ಹೋಯ್ತಾರ, ಯಾರು ಹೋಯ್ತಾರ, ನಾನು ಹೋಯ್ತೀನಿ ದನಗಳಿಗೆ ಮೇಯಿಸ್ತೀನಿ. ದನಗಳಿಗೆ ಯಾವುದು ಮೇಯಿಸೋದಿಲ್ಲ, ಅದು ಗಿಡದ ಬಡ್ಡಿಗೆ ಇರಬೇಕು. ಇವಾಗ ದನಗಳು ಮೇಯ್ಸಿದ ಬಳಿಕ ಕಡಿಕ ವೇಸ್ಟ್ ಉಳಿದಿರ್ತೈತಿ, ಅದು ತಿಪ್ಪಿಗೆ ಚೆಲ್ಬೇಕು ಅಂದು ಇಲ್ಲ ಗಿಡದ ಬಡ್ಡಿಗೆ ಹೋಗ್ಬೇಕು.
0: ಗಿಡಕ್ಕೆ ಬಡ್ಡಿಗೆ ಹಾಕೋದ್ರಿಂದ ಏನು ಅದರ ಲಾಭ ಅಂತ?
1: ಅದು ಮಲ್ಚಿಂಗ್ ಆಗ್ತದೆ, ಒಂದನೇದು ಒಳಗಿನ ತೇವಾಂಶ ಹಾರಿ ಹೋಗಲ್ಲ. ಎರಡನೇದು ಏನಪ್ಪ ಅಂತಂದ್ರೆ ವರ್ಮಿ ಮ್ಯಾಲೆ ತಿಲ್ಲಾಕ್ ಬಿಡ್ತಾವೆ. ಹಸಿರಿಲೆ ಗೊಬ್ಬರ ತಿಲ್ಲಕ್ಕೆ ಇಚ್ಛ ಭಾಳ ಅದಕ್ಕೆ.
0: ಓಹೋ,
1: ನಮಗೆ ಹೆಂಗೆ ಬೇರೆ ಬೇರೆ ಆಹಾರವನ್ನು ತಿನ್ಲಿಕ್ಕೆ ಅವಕಾಶ ಬೇಕಾಗ್ತತಿ. ಮನುಷ್ಯ ಆಸೆ ಮಾಡೋದು ಒಂದು ಏನು ನೋಡ್ತೀವಲ್ಲ ಅದನ್ನು ತಿನ್ಬೇಕು ಅನಿಸ್ತದೆ, ಹಣ್ಣು ತಿನ್ಬೇಕು ಅನಿಸ್ತದೆ, ಅದು ಏನೋ ಒಂದು ಏನೋ ಕರೆದ ಪದಾರ್ಥ ನೋಡ್ತೀನಿ ತಿನ್ಬೇಕು ಅನಿಸ್ತದೆ. ಹಂಗೆ ವರ್ಮಿ ಕಾಂಪೋಸ್ಟ್ಗೆ ಅವಕ್ಕೂ ಇಚ್ಛಾ ಇರ್ತದೆ. ಅದಕ್ಕೆ ಬೇರೆ ಬೇರೆ ಹಸಿರೇಲಿ ಗೊಬ್ಬರ ಹಾಕುವುದು ಉದ್ದೇಶ ಅಂದ್ರೆ ವರ್ಮಿ ಕಾಂಪೋಸ್ಟ್ ತಯಾರು ಮಾಡ್ಬೇಕಾದ್ರೆ ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ ಬಡ್ಡೆ ಪೂರ್ಣ ತಳಗೆ ಏನು ಮಾಡಬೇಕು, ಒಣದೊಣದೆಲ್ಲ ಹಾಕೋದು. ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮ್ಯಾಲೆ ಬಂದಾಗ ಮೆತ್ತಂದು ಮೆತ್ತಂದು ಹಾಕ್ಬೇಕು, ಅದ್ರ ಮ್ಯಾಲೆ ಹಸಿರಲ್ಲಿ ಗೊಬ್ಬರ ಹಾಕ್ಬೇಕು, ಹಸಿರು ತಪ್ಪಲು ಹಾಕ್ಬೇಕು. ಆಮೇಲೆ ನೀವು ಹೆಂಡಿ ಹಿಂಡಿ ಇದು ಮೂತ್ರ ಸಿಂಬಿಡಿಸ್ಬಿಟ್ರೆ ಅಂದ್ರೆ ಅದು ಕುಣಿದಾಡ್ತಿರ್ತೈತೆ, ಅದು ಆನಂದ ಇರ್ತೈತೆ.
0: ಅದು ಆನಂದ ಇತ್ತಂದ್ರೆ ರೈತರು ಆನಂದ ಇದ್ದಾಗ
1: ಇರಲೇಬೇಕು. ರೈತ ಆನಂದ ಇರ್ಬೇಕತ್ತಂದ್ರೆ ಅವ್ರು ಆನಂದ ಇರಬೇಕು, ಅದಕ್ಕೆ ರೈತನ ಮಿತ್ರ ಅಂತ ಕರೆದಾರೆ.
0: ಹೌದು ಹೌದು,
1: ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ವೈ ಪ್ರೊಟೆಕ್ಟ್ ದ ವರ್ಮಿ, ದಟ್ ಟೈಮ್ ವಿ ಆರ್ ರಿಚ್.
0: ಹೌದು,
1: ಅದು ಬಹಳ ಮಹತ್ವದ್ದು. ರಿಚ್ ನಾವು ಆಗಬೇಕಾಗಿತ್ತಂದ್ರೆ ಭೂಮಿಯನ್ನು ನಾವು ಸರಿಯಾಗಿ ಇಟ್ಕೋಬೇಕಲ್ಲ,
0: ಮೊದಲು ನಾವು ಭೂಮಿಯನ್ನು ಶ್ರೀಮಂತಗೊಳಿಸಬೇಕು.
1: ಹಾಂ, ವಿ ಎನ್ರಿಚ್ ದ ಲ್ಯಾಂಡ್, ಆಟೋಮೆಟಿಕ್ಲಿ ವಿ ಆರ್ ರಿಚ್. ಸುಮ್ಮ ಸುಮ್ಮನೆ ಆಗಲ್ಲ, ಮತ್ತು ಅದಕ್ಕೂ ಶ್ರಮ ಐತಿ, ದುಡಿಬೇಕಾಗ್ತದೆ. ಏನು ಮಾಡ್ತೀವಿ ನಾವು, ಏ ಅವಕಾಶ ಬಂದದ ಸರ್, ಕಪಿಕ್ ಬಂದದ್ರಿ, ಅದು ಮೇರಾ ಶೌಂಟಿಯನ್ ಬಂದದ್ರಿ, ರೌಂಡಪ್ ಬಂದದ್ರಿ, ಬಳಕೆ ಮಾಡಿಬಿಟ್ರೆ ಎಲ್ಲ ಕೊಂದು ಬಿಡ್ತೀರ.
0: ಇವು ಏನು ನಾವು ರಾಸಾಯನಿಕ ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ, ಇವು ಬಳಸುವುದರಿಂದ ನಮ್ಮ ರೈತ ಮಿತ್ರ ಅಂದ್ರೆ ಎರೆಹುಳುಗಳು ಸಾಯವನ್ನಾಗ್ತಾವ,
1: ಹಾಳಾಗ್ತಾವ.
0: ಇದರಿಂದ ಗಿಡಗಳಿಗೂ ತೊಂದರೆ, ಭೂಮಿಯಲ್ಲಿ ಇರುವಂತ ಎಷ್ಟೋ ಜೀವಾಣುಗಳು
1: ಸಾಯ್ತಾವ. ಭೂಮಿ ಗಟ್ಟಿ ಆಗೋದ್ರಿಂದ ಏನಾಗ್ತತಿ ಅಂದ್ರೆ ವರ್ಮಿ ಮ್ಯಾಲ ಬರ್ಲಿಕ್ಕೆ ಅವಕಾಶ ಸಿಗಂಗಿಲ್ಲ.
0: ಹೌದು,
1: ಮ್ಯಾಲ ಬರ್ಲಿಕ್ಕೆ ಅವಕಾಶ ಸಿಗಲ್ಲ ಅಂದ್ರೆ ಹವಾ ಇಲ್ಲ ಅಂದ್ರೆ ಸತ್ತು ಹೋಗ್ತದೆ ಬಡ್ಡೆ.
0: ಹೌದು,
1: ಆಕ್ಚುಲಿ ಕರೆಕ್ಟ್ ಆಗಿ ನೀವು ಮಾಡ್ಕೋತಿದ್ರೆ 4.5 ಫೂಟ್ ತಕ ವರ್ಮಿ ಹುಳ ಇರ್ತಾವ. ಡೀಪ್ ಹಡ್ ನೋಡಿದ್ರೆ 4.5 ಫೂಟ್ ತಕ
0: ಇರ್ತಾವೆ,
1: ಮೃದುವಾಗಿರ್ತೈತಿ. ಅಕಸ್ಮಾತ್ ನೀವು ಜೇರ್ ಕರ್ತ ಮ್ಯಾಲೆ ಮ್ಯಾಲೆ ಯಾವತ್ತು ಮ್ಯಾಲೆ ಜಗಳ ಇದು ಮಾಡ್ಲಕತ್ತಿರ ಎಲ್ಲ ಮ್ಯಾಲೆ ಬರ್ತಾವೆ, ನಿಮ್ಮ ಬೇರುಗಳಿಗೆ ಅವಕಾಶ ಕೊಡ್ತೈತಿ. ಅಲ್ಲಿ ತಕ ಆಡ್ತಿರೋದ್ರಿಂದ ತೇವಾಂಶ ತೊಂದರೆ ಇಲ್ಲ,
0: ಎಷ್ಟೋ ತೇವಾಂಶವನ್ನು ರಕ್ಷಣೆ ಮಾಡ್ತೈತೆ,
1: ರಕ್ಷಣೆ ಮಾಡ್ತಾವೆ.
0: ತುಂಬ ಸಂತೋಷ ಬಾಪುರಾಯ್ ಅವರೇ. ಅದೇ ರೀತಿ ಈಗ ತಾವು ದ್ರಾಕ್ಷಿಯಲ್ಲಿ ಚಾಟ್ನಿ ಸಮಯ ಅಂತ ಹೇಳ್ತೀರಿ, ಯಾವ ಸಮಯದಲ್ಲಿ ತಾವು ಚಾಟ್ನಿ ಮಾಡ್ತೀರಿ?
1: ಅಕ್ಟೋಬರ್ದಲ್ಲಿ.
0: ಅಕ್ಟೋಬರ್ದಲ್ಲಿ
1: ಒಂದು March 15-17 ತನಕ ಮಾಡ್ತೀವಿ. ಇದು ಕರ್ಡ್ ಚಾಟ್ನಿ, ಕಡ್ಡಿ ಚಾಟ್ನಿ ಅಂತಾರೆ, ಕಡ್ಡಿ ತಯಾರು ಮಾಡ್ಕೊಳ್ಳಿ. ಆಮೇಲೆ ಏನೈತೆಲ್ಲ, ಯಾವಾಗ ನಾವು ಕಾಯಿ ಚಾಟ್ನಿ ಏನೈತೆ ಅಂತಂದ್ರೆ September 15-October 15 ತನಕ ಅಥವಾ November 10 ತನಕನೂ ಮಾಡ್ತೀವಿ. ಆದರೆ ನಮಗೆ ಸೂಕ್ತ ನಾವೆಲ್ಲ ವಿಶೇಷಪ್ಪ ಅಂತಂದ್ರೆ ನಾವು ಬೇದಾನ ತಯಾರು ಮಾಡೋದ್ರಿಂದ, ಒಣದ್ರಾಕ್ಷಿ ತಯಾರು ಮಾಡೋದ್ರಿಂದ October 1st ಮಾಡ್ತೀವಿ.
0: ಈಗ ತಾವು ಚಾಟ್ನಿ ಸಮಯ September 10 ಅಂತ ಹೇಳಿದ್ರಿ, ಈ ಸಮಯದಲ್ಲಿ ನಾವು ಈ ದ್ರಾಕ್ಷಿಗೆ ನೀರನ್ನು ಯಾವ ಸಮಯದಲ್ಲಿ ಕೊಡಬೇಕು ಮತ್ತು ಅವುಗಳಿಗೆ ಯಾವ ಯಾವ ಪೋಷಕಾಂಶಗಳನ್ನು ಒದಗಿಸಬೇಕಂತ ಹೇಳ್ತೀರಿ?
1: ಅವಾಗ ಎಲ್ಲ ಬೇಕ್ರಿ, ಜಿಂಕ್, ಪೆರಾಸಿಯಮ್, ಮೆಗ್ನೀಷಿಯಂ,

0: ಇವೆಲ್ಲ ಹತ್ತವು.
1: ಹ್ಞೂ
0: ಹತ್ತವು, ಆದ್ರೆ ನಮ್ಗೆ ಎಷ್ಟು ಅದು ಹೇಳ್ತೈತಿ ಬೆಳೆ,
1: ಹ್ಞೂ
0: ನನಗಿದು ಕೊರತೈತೆ ಅಂತೇಳಿ.
1: ಹ್ಞೂ
0: ಅವು ಎಲೆಗಳು ಹೇಳ್ತಿರ್ತಾವೆ ನನಗೆ ಇವೆಲ್ಲ ಕೊರತೈತೆ ಅಂತ. ಆಯಾ ಟೈಮ್ನಾಗ ಅದನ್ನು ಒಗೆದುಗಿಸ್ಬೇಕಾಗ್ತದೆ. ಅದಕ್ಕಿಂತ ಮೊದಲು ನೀವು ಸ್ಲರಿ ಜೇರ್ಕತ್ತು ಬಳಸ್ತಿದ್ರಿ ಅಂದ್ರೆ, ಸ್ಲರಿ ತಯಾರು ಮಾಡೋದೊಂದು ಪದ್ಧತಿ ಐತಿ, ಅದರಾಗ ಕಡಲೆ ಹಿಟ್ಟ, ಬೆಲ್ಲ, ಸಗಣಿ, ಮೂತ್ರ, ಅಂತ ಒಂದು ಒಡ್ಡಿನ ಮಣ್ಣ, ಇಷ್ಟೆಲ್ಲ ಹಾಕಿ ನಾಲ್ಕು ದಿನ ಸರಿಗೆ ತೆರಿವಾಡ್ಕೋತ ಮಾಡ್ಕೋತಿದ್ರಪ್ಪ ಅಂತಂದ್ರೆ ಒಂದು ಗಿಡಕ್ಕೆ ಒಂದು ಲೀಟ್ರ್ ಕೊಟ್ಟರೆ ಸಾಕು. ಅದಕ್ಕೆ
1: ಯಾವ ರಾಸಾಯನಿಕ ಒದಗಿಸೋದು ಅವಶ್ಯಕತೆನೇ ಇಲ್ಲ,
0: ಬೇಡ. ಅದೆಲ್ಲ ಸಿಗ್ತಿರ್ತಾವೆ, ಆದರೂ ಕೆಲವೊಂದು ಕೊರತೆ ಆಗ್ತಿರ್ತಾವೆ. ಯಾಕಂದ್ರೆ 16 ಮೈಕ್ರೋನೆಟ್ಸ್ ಅದಾವೆ, 16 ಮೈಕ್ರೋನೆಟ್ಸ್ನ ಕೆಲವೊಂದು ಕೊರತೆ ಆಗ್ಬೋದು. ಯಾಕಂತಂದ್ರೆ ದನಗಳಲ್ಲಿನೂ ಸಹಿತ ಕೆಲವೊಂದು ಅಂಶಗಳು ಕಡಿಮೆ ಬೀಳ್ಬೋದು. ಅವಾಗ ಅವಶ್ಯಕತೆ ಐತಂದ್ರೆ ಬೇಕಾಗ್ತೈತಿ, ಅವಾಗ ಕಾಯಿ ಹಿಗ್ಗಲಾಕೆ ಅವಕಾಶ ಬೇಕಲ್ಲ.
1: ಈಗ ನೀರಿನ ವ್ಯವಸ್ಥೆನ ಏನು ಮಾಡ್ಕೊಂಡಿರ್ತಾವೆ?
0: ಬಾವಿ ಮಾಡಿದೀವಿ ರೀ, ಕೊಳವೆ ಬಾವಿ ಎರಡು ಅದಾವೆ. ಒಂದು ಕೊಳವೆ ಬಾವಿ ಚಾಲು ಐತಿ, ಒಂದು ಕೊಳವೆ ಬಾವಿ ಬಳಕೆ ಮಾಡಿಲ್ಲ. ಯಾಕೆ ಒಂದರ ಮೇಲೆ ನನಗೆ ಸಫಿಷಿಯೆಂಟ್ ಐತಿ,
1: ತಮಗೆ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿದೆ,
0: ಸಂಪೂರ್ಣ ಐತಿ. ಮತ್ತು ಇನ್ನೊಂದು ರೀ, ನಾನು ಎಷ್ಟು ಬೇಕು ಅಟ್ಟ ಬಿಡ್ತೇನೆ ನೀರು. ಅದಕ್ಕಾಗಿ ಅದು ಈಗ ಪ್ರತಿ ವರ್ಷನೂ ಏನಾಗತ್ತದಪ್ಪ ಅಂತಂದ್ರೆ, ತುಬಚಿ ಏತ್ ನೀರಾವರಿದಿಂದ ಕೆರೆ ತುಂಬ ಯೋಜನೆ ಮಾಡ್ಯಾರ, ಅದರಿಂದ ಹಳ್ಳಗಳು ನೀರು ಬರ್ಲಾತ್ತೇವೆ. ಅದರಿಂದ ಅಂತರ್ಜಲ ತಂತಾನೆ ಹೆಚ್ಚಾಗ್ತದೆ, ಹೆಚ್ಚಾಗೋದ್ರಿಂದ ಬಾವಿಗೆ ಅನುಕೂಲ ಆಗ್ಯದ. ನನಗೂ ಅವಕಾಶ ಸಿಕ್ತಂದ್ರೆ ಆ ಕೆನಾಲ್ ನೀರು ಏನು ಮಾಡ್ತಾನಪ್ಪ ಅಂತಂದ್ರೆ, ನಮ್ಮ ಸಮೀಪ ಐತಿ ಒಂದು 1/2 ಕಿಲೋಮೀಟರ್ ಅಷ್ಟು, ಒಂದು ಅದ್ರಾಗ 1/2 ಕಿಲೋಮೀಟರ್ದಾಗ ಒಂದು 1/2 ಕಿಲೋಮೀಟರ್ದಷ್ಟು ನನ್ನ ಪೈಪ್ ಲೈನ್ ಐತೆ ಅಲ್ಲಿ. ಇನ್ನೊಂದು 1/2 ಕಿಲೋಮೀಟರ್ದಷ್ಟು ಏನು ಮಾಡ್ತೀನಿ ಅಂದ್ರೆ, ಕಾವಲಿಯಿಂದ ತಂದು ಅದನ್ನು ಸೇರಿಸ್ಕೊಂಡು ಮಾಡಿ ಬಾವಿ ತುಂಬ್ತಾನೆ. ಬಾವಿ ತುಂಬೋದ್ರಿಂದ ಏನಾಕೈತಿ ಅಂದ್ರೆ, ಬೋರ್ವೆಲ್ ಅಂತರ್ಜಲ ಆಯ್ತು.
1: ಹೌದು ಹೌದು.
0: ಮತ್ತು ಹಳ್ಳದಿಂದನೂ ಅನುಕೂಲ ಐತಿ, ಹಳ್ಳದಿಂದ ಮಳೆ ಆಯ್ತಂದ್ರೆ ಭಾಳ ಅನುಕೂಲ. ಮಳೆನೇ ಆಗಿಲ್ಲ ಇವು, ನಾವೆಲ್ಲ ಕೈ ಎತ್ತಬೇಕಾಗಿತ್ತು, ಈಗಾಗಲೇ ನಾವು ತೋಟ ಇಲ್ಲಪ್ಪ ಅನ್ನುವಂಗೆ. ಆದರೂ ಭಗವಂತನ ಕೃಪಾ ನಮ್ಮ ಮ್ಯಾಲ ಐತಿ, ತುಬಚಿ ಏತ ನೀರಾವರಿ ಉಪಯೋಗ ಆಗೈತಿ.
1: ಓಹೋ, ತುಂಬ ಸಂತೋಷ ಬಾಪುರಾಯ್ ಅವರೇ. ಅದೇ ರೀತಿ ಈಗ ತಮ್ಮ ದ್ರಾಕ್ಷಿ ಬೆಳೆಯಲ್ಲಿ ಕೆಲವೊಂದಿಷ್ಟು ರೋಗಗಳು ಬರ್ತಾವ, ತಮ್ಮ ದ್ರಾಕ್ಷಿಗೆ ಯಾವ್ಯಾವ ರೋಗಗಳು ಬಂದಿದ್ದು?
0: ಕರ್ಪ ಅಂತ ಬರ್ತದೆ ರೀ, ದವಣಿ ಅಂತ ಬರ್ತದೆ, ಬುರಿ ಅಂತ ಬರ್ತದೆ. ಇವು ಮೂರು ರೋಗಗಳು ಅದರ ಬಹಳ ವಿಶೇಷ. ಇನ್ನೊಂದು ಜಂತು ಮನಸ್ಸು ಅಂತ ಬರ್ತದೆ, ಅದು ಸಿವಿಯರ್ ಕರ್ಪ ಅದ. ಜಂತು ಮಾನಸ್ ಅಂದ್ರೆ ಸಿವಿಯರ್ ಕರ್ಪ ಅಂತಂದ್ರೆ, ಅತಿ ಹೆಚ್ಚು ಕರ್ಪ ಬತ್ತಂದ್ರೆ ಅದೆಲ್ಲ ಒಣಗಿ ಹೋಗ್ತಿರ್ತದೆ. ಈ ಒಂದು 4 ಡಿಸೀಸ್ ಬಹಳಷ್ಟು ವಿಶೇಷ. ಇನ್ನು ಕಾಂಡ ಕೊರಕ, ತಪ್ಪಲು ತಿನ್ನುವ ಎಲೆಗಳ ಕೊರಕ, ಅವು ಕೀಟನಾಶಕಗಳನ್ನು ಬಳಕೆ ಮಾಡಬೇಕಾಗ್ತದೆ.
1: ಅದೇ ರೀತಿ ಈಗ ತಾವು ಈ ದ್ರಾಕ್ಷಿಯಲ್ಲಿ ಈಗ ಕಾಯಿಯನ್ನು ತಾವು ಹಿಡಿದ್ರಿ, ಈ ಮಾರುಕಟ್ಟೆ ವ್ಯವಸ್ಥೆ ಏನು ಮಾಡ್ಕೊಂಡ್ರಿ? ತಾವು ಹಣ್ಣನ್ನು ಮಾರಾಟ ಮಾಡ್ತೀರಾ ಅಥವಾ ಈ
0: ವಿಶೇಷಪ್ಪ ಅಂತಂದ್ರೆ, ಯಾಕೆ ಹಣ್ಣು, ನಾವು ಹಣ್ಣು ಮಾರ್ಕೆಟ್ ಮಾಡ್ತಿದ್ವಿ ಮೊದಲು, ಈಗ ಹಣ್ಣು ಮಾರ್ಕೆಟ್ ಮಾಡೋಂಗಿಲ್ಲ ನಾನು. ಯಾಕಪ್ಪ ಅಂತಂದ್ರೆ, ನಾವು ಲೇಬರ್ ಕೊಡ್ತೀವಿ ಒಂದನೇದ್ದು.
1: ಹೌದು.
0: ಎರಡನೇದ್ದು ಏನಪ್ಪ ಅಂತಂದ್ರೆ, ವ್ಯಾಪಾರಸ್ಥರು ಏನು ಮಾಡ್ತಾರೆ ಅಂತ, ಸರಿಯಾಗಿ ಹೋಗಂಗಿಲ್ಲ, ಮತ್ತು ಅರ್ಧ ಉಳಿದೇ ಅದ್ರಾಗ, ಅದಕ್ಕೆ ಬೇಡೇ ಬೇಡ ಅಂತೇಳಿ ಒಣದ್ರಾಕ್ಷಿಯನ್ನು ತಯಾರು ಮಾಡ್ತೀವಿ.
1: ತಮ್ಮ ಹೊಲದಲ್ಲಿ ತಾವು?
0: ಹಾಂ, ಶೆಡ್ ಮಾಡೀವಿ, ಒಂದು ಶೆಡ್ ಮಾಡೀವಿ. ಮತ್ತು ನನಗೆ ಕಡಿಮೆ ಬಿದ್ದು ಅಂದ್ರೆ, ನೆರೆ ಹೊರತು ಒಡೆದಾಗ ಅದು ಬೇಕು ಕೇಳ್ಕೊಂಡು ಮಾಡ್ಕೊಂಡು ಹಾಕ್ಕೊಂಡು ಬರ್ತೀವಿ ಅಷ್ಟೇ.
1: ಈಗ ಒಣದ್ರಾಕ್ಷಿಯನ್ನು ಅಂದ್ರೆ ಮನುಕನ್ನು ರೆಡಿ ಮಾಡ್ತೀನಿ ಅಂತ ತಾವು ಹೇಳಿದ್ರಿ, ಇದರ ಮಾರುಕಟ್ಟೆ ವ್ಯವಸ್ಥೆನ ಎಲ್ಲಿ ಮಾಡ್ಕೊಂಡ್ರಿ?
0: ಇದು ನನಗೆ ಜಾಸ್ತಿ ಇಲ್ಲಿನೂ ಐತಿ ಬಿಜಾಪುರ. ಬಿಜಾಪುರಕ್ಕಿಂತ ನಾವು ಸಾಂಗ್ಲಿ ಮತ್ತು ತಾಸಗಾಂವದಲ್ಲಿ ವ್ಯಾಪಾರ ಮಾಡ್ಕೋತಾ ಇದ್ದೀವಿ. ಅಲ್ಲಿ ವ್ಯಾಪಾರಸ್ಥರು ನಮಗೆ ಸಿಕ್ಕಾರ, ಹಂಗೆ ನಮಗೆ ಅವ ಅನುಕೂಲ ಮಾಡಿಕೊಟ್ಟಾರ. ಹಂಗೆ ನನ್ನಿಂದ 100 ಮಂದಿ ರೈತರಿಗೂ ಅನುಕೂಲ ಐತಿ, ನನಗೊಬ್ಬಗ ಅಲ್ಲ, ನನ್ನಿಂದ 100 ಮಂದಿ ರೈತರು ಅದಾರ.
1: ಅಂದ್ರೆ
0: ಅವ್ರಿಗೆಲ್ಲರಿಗೂ ನಾನು ಸಹಾಯ ಮಾಡ್ತೀನಿ.
1: ಅಂದ್ರೆ ತಮ್ಮದೊಂದು ರೈತರ ಸಂಘಟನೆ ಇದೆ, ಆ ಸಂಘಟನೆ ಮುಖಾಂತರ ತಾವು ಮಾರುಕಟ್ಟೆಗೆ ಬೆಳೆಯನ್ನು ಒದಗಿಸ್ತಾ
0: ಇದ್ದೀರಿ.
1: ಅದೇ ರೀತಿ 1 ಎಕರೆಗೆ ಈ ಒಣ ದ್ರಾಕ್ಷಿಯನ್ನು ತಾವು ರೆಡಿ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಎಷ್ಟು ಟನ್ ಎವರೇಜ್ ಬರುತ್ತೆ?
0: ಒಂದು 3 ಟನ್ ಎವರೇಜ್ ಮನುಕ, 2.5-3 ಟನ್ ಒಂದು ಲೆವೆಲ್ ಬೆಳೆದ್ರೆ ಪ್ರತಿ ವರ್ಷನೂ ಬೆಳಿಬೋದು.
1: ಅಷ್ಟು ಬೆಳಿಬೋದು?
0: ಒಂದು ವರ್ಷ ಈಗ 4 ಟನ್ ಬೆಳೆದ್ನಿ, ಮುಂದಿನ ವರ್ಷ ಬೆಳೆಯಂಗಿಲ್ಲ. ಅದು
1: ಅಂದ್ರೆ ಹವಾಮಾನದ ವೈಪರೀತ್ಯದ
0: ವೈಪರೀತ್ಯಕ್ಕಿಂತ ಗಿಡ ಭಾಳ ಅಶಕ್ತ ಆಗಿಬಿಡ್ತು. ಅದು ಮತ್ತೆ ಭಾಳ ತಿನ್ನಿಸ್ಬೇಕು ಅದಕ್ಕಿಂತ, ಆ ರೀತಿ ತಿನ್ನಿಸಕ್ಕೆ ಆಗಬೇಕಲ್ಲ. ಈಗ ತಿಪ್ಪೆ ಗೊಬ್ಬರ ಸಿಗ್ಲಾಕ್ ತಯಾರಿಲ್ಲ, ಅದೊಂದು ಭಾಳ ಕೊರತೆ ಇರತಕ್ಕಂಥದ್ದು. ಯಾಕಂದ್ರೆ ಯಾರಲ್ಲಿ ದನ ಇಲ್ಲ, ದನಗಳನ್ನು ಹುಡುಕಬೇಕಾಗ್ಯದ. ನಾವು ಸಣ್ಣವರಿದ್ದಾಗ 1,000 ಎತ್ತುಗಳಿದ್ದವು, ಈಗ 100 ಜೋಡಿ ಎತ್ತುಗಳಿಲ್ಲ, 1,000 ಜೋಡಿದ್ದು.
1: ಹೌದು, ಈಗೆಲ್ಲ ಎತ್ತುಗಳ ಸಂಖ್ಯೆನ ಕಡಿಮೆ ಆಗಿಬಿಟ್ಟೈತಿ, ಈಗೆಲ್ಲ ವೈಜ್ಞಾನಿಕ ಕೃಷಿ ಅಂತ ಟ್ರ್ಯಾಕ್ಟರ್
0: ಎಲ್ಲರೂ ಟ್ರ್ಯಾಕ್ಟರ್.
1: ಹೌದು ಹೌದು.
0: ಆಮೇಲೆ ಡೀಪ್ ಉಳುಮೆ, ಅವಾಗ ಒಟ್ಟು ಡೀಪ್ ಉಳುಮೆ ಇದ್ದಿದ್ದಿಲ್ಲ.
1: ಅದೇ ರೀತಿ ಬಾಪುರಾಯ್ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ಹಿಂದಿನ ಕೃಷಿಗೆ ಮತ್ತು ಈಗಿನ ಕೃಷಿಗೆ ಯಾವುದು ಒಳ್ಳೆಯ ಕೃಷಿ ಅಂತ ಹೇಳ್ತೀರಿ?
0: ಎರಡೂ ಒಳ್ಳೆಯದೈತಿ, ಆದ್ರೆ ಅವ್ರು ಮಾಡ್ತಕ್ಕಂಥದ್ದು ಟೆಕ್ನಿಕಲ್ ನಾಲೆಜ್ ಇದ್ದಿದ್ದಿಲ್ಲ ಅವ್ರಿಗೆ, ಈಗ ಟೆಕ್ನಿಕಲ್ ನಾಲೆಜ್ ಐತಿ. ಈಗ ಫೇಲ್ ಆಗೋರು ಭಾಳ ಕಡಿಮೆ, ಅವಾಗ ಫೇಲ್ ಆಗ್ತಿದ್ವಿ, ಈಗ ಫೇಲ್ ಆಗೋಣ. 96 ದ್ರಾಕ್ಷಿ ಹಚ್ಚಿದಾಗ ಫೇಲ್ ಆಗೋದು ಸಿಚುವೇಶನ್ ಭಾಳ ಇತ್ತು, ಈಗಿಲ್ಲ. ಯಾಕತ್ತಂದ್ರೆ ಆ ರೀತಿ ಸೌಕರ್ಯಗಳದಾವ ಈಗ, ತುಸುವರೆ ಕಡಿಕೆ ಅದಕ್ಕೆ ಹಾಕಿದ್ದರೆ ತೆಗೀತು ಅಂತಕ್ಕಂಥದ್ದು ಒಂದು ಇದು ಐತಿ.
1: ಈಗ ಸಾವಯವ ಕೃಷಿಯನ್ನು ನೋಡಿದ್ರೆ ನಮ್ಮ ಪೂರ್ವಜರ ಕೃಷಿಯನ್ನು

0: ಅಳವಡಿಸ್ಕೊಂಡ ಈ ವೈಜ್ಞಾನಿಕ ಕೃಷಿಗತ್ತ ನಾವು ಸಾಗಿದ್ರೆ ನಮ್ಮ ಕೃಷಿ ಯಶಸ್ವಿ
1: ಆಕೈತಿ. ಹಾಂ, ಆ ಸಾವಯವ ಬಿಟ್ಟು ಅಂದ್ರೆ ಜೀರೋಕ್ಕೆ ಬರ್ತೀರಿ.
0: ಭೂಮಿಯನ್ನು ಶ್ರೀಮಂತಗೊಳಿಸ್ಬೇಕು ಮೊದಲು.
1: ಮೊದಲು ಹೆಂಗೆ ಮಕ್ಕಳಿಗೆ ಶಬ್ದ ಸಾಮರ್ಥ್ಯವನ್ನು ಹೆಚ್ಚಿದ್ರವ ಬೇಕಾದಂಗೆ
0: ಜ್ಞಾನಿ
1: ಜ್ಞಾನಿ ಆತಾನೆ.
0: ಹೌದು. ಅದೇ ರೀತಿ ತಮ್ಮ ಇನ್ನೊಂದು ವಾಣಿಜ್ಯ ಬೆಳೆ ದಾಳಿಂಬೆ ಅಂತ ಹೇಳಿದ್ರಿ. ಈ ದಾಳಿಂಬೆಯನ್ನು ಯಾವ ತಳಿಯನ್ನು ತಾವು ಬೆಳೆದಿರಿ?
1: ನಾನು ಮೊದಲು ಇದು ಬೆಳಿತಿದ್ದೀರಿ, ಗಣೇಶ. 98 2008 ಗಣೇಶ ಇತ್ತು. ನಂತರ ಏನಾಯ್ತಪ್ಪ ಅಂತಂದ್ರೆ ಗಣೇಶ ಕ್ಯಾರ್ ರೋಗ ಬಂದು, ಅದು ವಿಲ್ಟ್ ರೋಗ ಬಂದ್ಕಿಂತ ಎಲ್ಲ ಲಾಸ್ ಆಲಾತು. ಮತ್ತು ಸೊರಬ ರೋಗ ಒಂದು ಬಂತು, ಹಿಂಗಾಗಿ ಅದು ಹೋಗ್ಬಿಟ್ಟು. ಅವಾಗ ನಾವು ಚಲೋ ಬೆಳೆದ್ವಿ, 1 ಎಕರೆದಾಗ 300 ಗಿಡದಾಗ 2,500 ಬಾಕ್ಸ್ ಬೆಳೆದ್ವಿ. 6 ಕಾಯಿ 9 ಕಾಯಿ 12 ಕಾಯಿ 18 ಕಾಯಿ 24 27 ಅವಾಗ ತುಂಬ್ತಿದ್ವಿ. ಏನು ಉಳ್ದದ್ದು ಲೂಸ್ ಅಂತ ಅದು ಲ್ಯಾಕ್ ಇರಲಾರ್ದಷ್ಟು ಹಾಕು.
0: ಹೌದು ಹೌದು.
1: ಈಗ ಅದಿಲ್ಲ, 1 ಕಿಲೋ ಮೇಲೆ.
0: ಈಗ ಯಾವ ತಳಿಯನ್ನು ಬೆಳೆದಿರಿ?
1: ಈಗ ನಾನು ಶರದ್ ಕಿಂಗ ತೆಕ್ಕಿಂದ ಹಚ್ಚಿದ್ದೀನಿ, ಹೋದ ಜನವರಿಗೆ ಹಚ್ಚೀನಿ. ಈ ಜನವರಿಗೆ 1 ವರ್ಷ ಆಯಿತು,
0: ಇನ್ನು 7 ವರೆ ತಕ್ಕೊಂಡಿಲ್ಲ.
1: ತಕ್ಕೊಂಡಿಲ್ಲ, 5 ಗಿಡದಾಗ. January 23 ಹಗಿ ಹಚ್ಚೀನಿ, ಹೋದ 23. ಈ 23 ಕಾಯಿ ಚಟ್ನಿ ಮಾಡಿ ಕಾಯಿ ಹಿಡ್ದೀನಿ, ನೀರು ಬಿಟ್ಟೀನಿ. ಇನ್ನೂವರೆಗೆ ಐತಿ, ಸದ್ಯ ಬಂದದ. ರೇಟ್ ಡೌನ್ ಆಗ್ಯದ. 4 ಕಾಯಿ ಬಂದಾಗ ಅದು ಭಗವಂತ ಲೀಲ ಒಂದಿರ್ತದಲ್ಲ.
0: ಹೌದು.
1: ಅದು ಇರಲಾರ್ದಕ್ಕೆ ಒಂದು ಸ್ವಲ್ಪ ಇದು ಆಗಿದ್ವಿ. ಆದರೆ ಕ್ರಾಪ್ ಮಾತ್ರ ಸಾವಯವ 90 ಬಳಸಿದ್ರಿಂದ ಭಾಳ ಚೆನ್ನಾಗೈತೆ ಅಂತ ಅನಿಸೈತಿ ನನಗರೆ. ಯಾಕಂದ್ರೆ ಈ ವರ್ಷ ನನಗೆ ಎಲ್ಲರೂ ಹಿಡಿಬೇಡ ಅಂದಾರೆ ಕಾಯಿ. ನಾನು ದೊಡ್ಡ ಧೈರ್ಯ ಮಾಡಿ ಹಿಡಿದೀನಿ.
0: ಈಗ ತಾವು 90% ಸಾವಯವ ದಾಳಿಂಬೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. ಈ ದಾಳಿಂಬೆಯಲ್ಲಿ ಸಾವಯವನ್ನು ಯಾವ ರೀತಿ ಮೊದಲನೇ ಹಂತದಿಂದ ಹೇಳ್ತೀವಿ?
1: ಗೊಬ್ಬರ ಹಾಕೀನಿ ಸರ್, ಕೊಟ್ಟಿಗೆ ಗೊಬ್ಬರ ಕೊಂಡು ಹಾಕೀನಿ, 1-3 ಟ್ಯಾಕ್ಟ್ರಷ್ಟು. ಆಮೇಲೆ ಏನು ಮಾಡೀನಪ್ಪ ಅಂತಂದ್ರೆ ಒಂದು ಸಲ ಹಾಕಿನಿ, ಮುಂದೆ ಸ್ಲರಿ ಚಾಲು ಮಾಡಿ. 1 ತಿಂಗಳಾದ ಬಳಿಕ
0: ಎಷ್ಟು ತಿಂಗಳಿಗೊಮ್ಮೆ ಸ್ಲರಿ ಕೊಡ್ತೀರಿ ತಾವು?
1: ಪ್ರತಿ 10 ದಿವಸಕ್ಕೊಮ್ಮೆ ಕೊಡ್ಕೋತ.
0: ಪ್ರತಿ 10 ದಿವಸಕ್ಕೊಮ್ಮೆ ಸ್ಲರಿ ಕೊಡ್ಬೇಕು.
1: ಹ್ಞೂ, ಕೊಡ್ಕೋತ ಬಂದೀನಿ. ಕಾಯಿ ಹಿಡಿದ ಬಳಿಕ, ಕಾಯಿ ಹಿಡಿದ ಬಳಿಕ ಏನು ಮಾಡಿನಪ್ಪ ಅಂತಂದ್ರೆ 2 ತಿಂಗಳ ತನಕ ಸ್ಲರಿ ಕೊಟ್ಟಿಲ್ಲ.
0: ಯಾಕೆ ಕೊಡಲಿಲ್ಲ?
1: ಹೂ ಶೆಟ್ಟಿಂಗ್ ಆಗಂಗಿಲ್ಲ, ಓಡಿ ಹೋಗ್ಬಿಡ್ತದ ಗಿಡದ ಮೇ, ಇದ್ರ ಮೇಲೆ ಶಕ್ತಿ ಹೋಗ್ಬಿಡ್ತದೆ. ತಪ್ಪಲುಗಳನ್ನು ಬೆಳೆಸ್ಲಕ್ಕ ಅದ್ರ ಟೊಂಗಿಗಳನ್ನು ಹೆಚ್ಚು ಮಾಡ್ಕೊಂಡ್ಬಿಡ್ತದೆ, ಆದ್ರೆ ಹೂವು ನಿದ್ರಂಗಿಲ್ಲ. ಅವಾಗ ಸ್ಲರಿ ಕುಡ್ಲಾರ್ದಿಂದ್ರೆ ಏನಕ್ಕೈತೆ, ನೈಟ್ರೋಜನ್ ಪ್ರಮಾಣ ಕಡಿಮೆ ಕೊಟ್ಟಂಗೆ. ಅದರಿಂದ ಏನಾಕೈತೆ ಅಂದ್ರೆ 2 ತಿಂಗಳ ನಂತರ ಮತ್ತೆ ಸ್ಲರಿ ಚಾಲು ಮಾಡೀನಿ. ಕಾಯಿ ಸೆಟ್ಟಿಂಗ್ ಆದ ಕೂಡಲೇ 15, 20, 40 ಇಲ್ಲಿ ತಕ್ಕ ಕಾಯಿ ಸೆಟ್ಟಿಂಗ್ ಅದಾವೆ. ಕಾಯಿ ಸೆಟ್ಟಿಂಗ್ ಆದ ಕೂಡಲೇ ಏನು ಚಾಲು ಮಾಡಿದ್ವಿ, ಪ್ರತಿ 10 ದಿವಸಕ್ಕೊಮ್ಮೆ ಕುಡ್ಕೊತಾನೆ. ಅದು ಕುಡಿದ್ರಿಂದ ಏನಾಗೈತಪ್ಪ ಅಂತಂದ್ರೆ ಈ ಕುಡ್ಲಾತೀನಿ ನೋಡ್ರಿ, ಏನು ರೆಮಿಡಿ ಅಂಥವು ಸ್ವಲ್ಪ ಪೋಷಕಾಂಶಗಳು 15 ಗ್ರಾಮ್ 20 ಗ್ರಾಮದಷ್ಟು ಡ್ರಿಪ್ ಮುಖಾಂತರ
0: ಕೊಡ್ತೀರಿ.
1: 1-3 ಬ್ಯಾಗ್ ಅಷ್ಟು ಕೊಟ್ಟೀನಿ. 8 10 ಕಿಲೋದು 5 ಕಿಲೋದು ಇಷ್ಟೇ, ಇದಕ್ಕಿಂತ ಹೆಚ್ಚು ಏನೂ ಕೊಟ್ಟಿಲ್ಲ. ಬರೇ ಅದನ್ನೇ ಕೊಟ್ಟೀನಿ, KSB BSB ಆಮೇಲೆ ಟೈಕೋಡರ್ಮ ಅವು ಬಾಗಲಕೋಟದಿಂದ ನಮ್ಮ ಹಿಟ್ನಳ್ಳಿ ಫಾರ್ಮ್ನಿಂದ ತೊಗೊಂಡು ಬಂದು ರಂಜಕದ ಔಷಧಿ ಎಲ್ಲ ಇರ್ತಾವೆ ಅವ್ರ ಟೈಕೋಡರ್ಮ KSB ಇರ್ತಾವೆ, ಅವುಗಳನ್ನ ತೊಗೊಂಡು ಬಂದು ಹಾಕಿದ್ರಿಂದ ನಮ್ಮ ಬೆಳೆ ಚೆನ್ನಾಗೈತಿ.
0: ಖನಿಜ ಲವಣಾಂಶಗಳು ಹೆಚ್ಚಿಗಿರ್ತಾವೆ
1: ಹೆಚ್ಚಿಗಿರ್ತಾವೆ. ಮತ್ತು ಎಲ್ಲರೂ ಕಸ ತೆಗಿಬಾರ್ದು ಅದ್ರಾಗ ಹಂಗೆ ಹಿಂಗೆ ಅಂದರು. ನಾನು ಕಸ ತೆಗಿತಾನೆ ಇದ್ದೀನಿ, ಹಿಂಗೆ ಏನೂ ಆಗಿಲ್ಲ, ವೇಲ್ಟ್ ಬರ್ತದೆ ಎಲ್ಲರೂ ಅಂದಾರೆ. ಹೂನೇ ಅಂದೀನಿ,
0: ಆದರೂ ಬಂದಿಲ್ಲ.
1: ಬಂದಿಲ್ಲ, ಹಂಗೆ ಔಷಧ ಹೊಡಿತಾನೆ ಇದ್ದೀನಿ. 4 ದಿನಕ್ಕೆ 5 ದಿನಕ್ಕೊಮ್ಮೆ ತಪ್ಪದೆ ದ್ರಾಕ್ಷಿ ಹಂಗೆ ಔಷಧ ಹೊಡಿತಿದ್ವಿ. ಹಂಗೆ ಹೊಡೆದ್ರೆ ದಾಳಿಂಬನೂ ಸರಿಯಾಗಿ ಬೆಳೀತದ ಅಂತ ಅನಿಸ್ತೈತಿ. ಆದರೆ ಹಿಂಗೆ ರೇಟ್ ಒಮ್ಮೆ ಪೂರ್ಣ ಬಿತ್ತು ನಾವು ಕಾಯಿ ಬಂದಾಗ ಅಂತಂದ್ರೆ, ಆದರೆ ದ್ರಾಕ್ಷಿ ಏನು ಮಾಡ್ತದಂದ್ರೆ ಇಟ್ಟು ಮಾರ್ಲಕ್ಕೆ ಸಾಧ್ಯತೆ ಐತಿ, ಅದು ಇಟ್ಟು ಮಾರಕ್ಕೆ ಬರಲ್ಲ,
0: ದಾಳಿಂಬೆ ಇಟ್ಟು ಮಾರಕ್ಕೆ ಬರಲ್ಲ.
1: ಆ ಒಂದು ಭಾಳ ತೊಂದರೆ ಅದು, ಯಾಕಂದ್ರೆ ಬತ್ತಂದ್ರೆ ಕಳಿಸಬೇಕು 15 ದಿವಸ 20 ದಿವಸ.
0: ಈಗ ತಾವು ಎಷ್ಟು ನಿರೀಕ್ಷೆ ಇಟ್ಕೊಂಡಿರಿ ಈ ವರ್ಷ ತಮಗೆ ದಾಳಿಂಬೆಯಲ್ಲಿ ಎಷ್ಟು ಆದಾಯ ಬರಬೇಕು?
1: ರೇಟ್ ನಮ್ಮೊಂದು 3 ಟನ್ನರೇ ಎವರೇಜ್ ಇಟ್ಟೀನಿ
0: 1 ಎಕರೆಗೆ.
1: ಯಾಕಂದ್ರೆ ಈ ವರ್ಷ ಅದರ ಗಿಡ
0: ಮೊದಲೇ ವರ್ಷ
1: ನಾ ಬೆಳೆಯಂಗಿಲ್ಲ ಅಂತ ಮಾಡಿದ್ನಿ. ಎಲ್ಲರೂ ಅಂದಿದ್ರೆ ಏ ಹಿಡಿಬೇಡೋ ತಮ್ಮ ಅಂದರು.
0: ಆದರೂ ಒಂದು ಪ್ರಯತ್ನ ಮಾಡಿರಿ.
1: ಹಾಂ, ಪ್ರಯತ್ನ ಸ್ವತ್ತದ ಪ್ರಯತ್ನ. ನನ್ನ ಜೋಡಿ ಭಾಳಷ್ಟು ಮಂದಿ ಹೆಚ್ಚಾರ, ಎಲ್ಲರೂ ಅವ್ರು ಯಾರು ಹಿಡಿದಿಲ್ಲ, ಎಲ್ಲರೂ ಈಗ ಹಿಡ್ದಾರ, 6 ತಿಂಗಳ ನಂತರ ಹಿಡ್ದಾರ ಅವ್ರಲ್ಲ. ಅದಕ್ಕೂ ಅವ್ರಿಗೆ ನನಗೆ ಸಂಪರ್ಕ ಐತಿ, ನಾನು ಬಂದು ಕೇಳ್ಕೊಂಡು ಹೋಗ್ತಾರೆ, ನೋಡ್ತಾರೆ. ನಾನು ತೊಡೆದಾಗ ಇರ್ತಾರೆ ಮೇಲೆ ರೈತರು, ಹೇಳ್ಕೊತ ಹೋಗ್ತೀನಿ.
0: ಅಂದ್ರೆ ತಾವು ಮಕ್ಕಳಿಗೆ ಶಿಕ್ಷಣ ಅಷ್ಟೇ ಅಲ್ಲ, ರೈತರಿಗೆ ಕೂಡ ತಾವು ಶಿಕ್ಷಣವನ್ನು ಒದಗಿಸ್ತಾ ಇದ್ದಾರೆ.
1: ಅವಾಗ ಇನ್ನೂವರೆಗೆ 100 ರೈತರು ನನ್ನ ಕಡೆ ಅದಾರ,
0: ಎಲ್ಲರಿಗೆ ಮಾಹಿತಿಯನ್ನು ಒದಗಿಸ್ತಾ,
1: ಮಾಹಿತಿ ಒದಗಿಸ್ತೀನಿ. ಇದ್ರೂ ಕೊಡ್ತೀನಿ, ಮನುಕ ವ್ಯಾಪಾರಕ್ಕಂತರೂ ಭಾಳಷ್ಟು ಮಂದಿ. ಯಾಕಂದ್ರೆ ನಾನು ಮರಾಠಿ ಭಾಷಿಕನೂ ಇದ್ದುದರಿಂದ, ಸಂಪರ್ಕ ಮಾಧ್ಯಮ ಇರೋದರಿಂದ ಅವರು ಸರ್ ಅದೊಂದು ಮಾಲು ಹಚ್ಚಿರಿ, ಇದು ಹಾಗೆ ಮಾಡಿರಿ ಹೇಳ್ತಿರ್ತಾರೆ, ಅದು ಮಾಡ್ಕೊತ ಹೋಗ್ತೀನಿ ಅಷ್ಟೇ, ಅದೊಂದು ಸೇವಾ.
0: ತುಂಬ ಸಂತೋಷ ಬಾಪುರಾಯ್ ಅವರೇ. ಅದೇ ರೀತಿ ತಾವು ಇನ್ನೊಂದು ಬೆಳೆಯನ್ನು ವಿಶೇಷವಾಗಿ ಹೇಳಿದರೆ ಅಜವಾನ ಬೆಳಿತೀನಿ ಅಂತ ಹೇಳಿ. ಈ ಅಜವಾನವನ್ನು ಯಾವ ತಿಂಗಳಲ್ಲಿ ಬಿತ್ತಿರಿ ತಾವು?
1: ಅದು August 1 ಹಿಡ್ಕೊಂಡು September 1 ಅಂದರೆ 5, 6, 7 ತಾರೀಖು ತನಕ ಬಿತ್ತೀನಿ.
0: ಇದು ಒಣ ಬೇಸಾಯದ ಬೆಳೆ?
1: ಒಣ ಬೇಸಾಯ.

0: ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೆ ಅಂತರವನ್ನು ಎಷ್ಟು ಇಟ್ಕೊಂಡ್ರಿ?
1: 4 ಫೂಟ್ ರೀ ಸಾಲಿನಿಂದ ಸಾಲ. ಬೀಜನಿಂದ ಬೀಜ 1 ಫೂಟ್ ಬಿದ್ರೆ ಭಾಳ ಚಲೋ,
0: ಅಂದ್ರೆ ಬಂಗೆಗಳ ಸಂಖ್ಯೆ ಹೆಚ್ಚಾಗತ್ತೆ,
1: ಬಿತ್ತಕ್ಕೆ ಆಗಂಗಿಲ್ಲ ಅವನಿಗೆ.
0: ಹೌದು,
1: ಅರ್ಧ ಫೂಟ್ ಬಿದ್ದಿರ್ತಾವ, ಒಂದು 6 ಇಂಚಿನಷ್ಟು, 3 ಇಂಚಿನಷ್ಟು ಬಿದ್ದಿರ್ತಾವ. ಆದರೂ ಸಹಿತ ನಾವು ನೋಡ್ಕೊಂಡು ಕಿಶನ್ ಕಸ ತೆಗಿಸೋ ಟೈಮ್ನಾಗ ಇದು ಟೈಮ್ನಾಗ ಒಂದೊಂದು ಕಿತ್ಸೋದು ಮಾಡೋದು ಮಾಡ್ಬೇಕು.
0: ಅಂದ್ರೆ ಹೆಚ್ಚು ಕಮ್ಮಿ ನಾವು 6 ಇಂಚಿಂದ ಒಂದು ಫೂಟ್,
1: ಒಂದು ಫೂಟ್ ಇದ್ರೆ ಭಾಳ ಚಲೋ,
0: ಭಾಳ ಒಳ್ಳೇದಂತ.
1: ಭಾಳ ಒಳ್ಳೇದು.
0: ಈ ಅಜವಾನಕ್ಕೆ ಯಾವುದಾದ್ರು ರೋಗಗಳು ಬರ್ಬೋದಲ್ಲ?
1: ಕೀಟ ಅಂತ ಬರ್ತದೆ ಒಂದು ಸ್ವಲ್ಪ, ಇನ್ನೊಂದು ಬುರಿ ಅಂತ ಬರ್ತದೆ. ಯಾವ ಟೈಮ್ನಾಗಪ್ಪ ಅಂತಂದ್ರೆ ಹೂವು ಇರ್ತಾನೆ ಟೈಮ್ನಾಗ, ಅವಾಗೊಮ್ಮೆ ಏನು ಕೀಟನಾಶಕ ನೀವು ಬೇಕಂದ್ರೆ ಏನೂ ಮಾಡಲಾರ್ದೆ ಸಾವಯವ ಔಷಧನೂ ಹೊಡಿಬೋದು. ಅದಕ್ಕೆ ಸಾವಯವ ಅಂದ್ರೆ ನಾವು ಗಾಣದ ಎಣ್ಣೆ ಮತ್ತು ತತ್ತಿ ಕೂಡಿಸ್ಕಿಸಿಂದ ಇದು ಮಾಡಿ ಇಡಬೇಕು. ಅದನ್ನು ಏನು ರೀ 4 ದಿವಸ ಒಡೆದು ಮಾಡಿ ಅದನ್ನು ಮಿಕ್ಸ್ ಮಾಡಿ ಇಡಬೇಕು, ಅದರ ಮಜ್ಜಿಗೆ ಕೂಡಿಸಿ ಅದನ್ನು ಸ್ಪ್ರೇ ಮಾಡಿದ್ರೆ ಕೀಟನೂ ಹೋಗ್ತದೆ, ಬುರಿನೂ ಹೋಗ್ತದೆ, ಆಮೇಲೆ ಅದು ಥ್ರಿಪ್ಸ್ನೂ ಹೋಗ್ತದೆ.
0: ಇದು ಸಾವಯವ ಕೀಟನಾಶಕ ಅಥವಾ ರೋಗನಾಶಕ ಅಂತ ಹೇಳ್ಬೋದು,
1: ಮಾಡ್ಬೋದು.
0: ಅದೇ ರೀತಿ ಈ ಅಜವಾನವನ್ನು 1 ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತೀರಿ?
1: ಆ್ಯಕ್ಚುಲಿ ಅಂದರೆ ಅದು 3 ಕ್ವಿಂಟಲ್ 4 ಕ್ವಿಂಟಲ್ ಬೆಳಿಬೇಕು 1 ಎಕರೆಗೆ. ಬೆಳಿಲ್ಲ ಅಂದರೂ 1 ಕ್ವಿಂಟಲ್ ಬೆಳೆದ್ರು ಸರಿಯಾಗಿ ಬೆಳೆದಿದ್ದರೆ ರೇಟ್ ಸರಿಯಾಗಿ ಸಿಕ್ಕರೆ 5 ಎಕರೆ ಬೆಳೆದ್ರನ್ನ 5-8 ಕ್ವಿಂಟಲ್ ಆಗಿತ್ತು ವರ್ಷನಂದು, 5 ಕ್ವಿಂಟಲ್ ಆಗಿತ್ತು, 23,000 ಮಾರೈತಿ
0: 1 ಕ್ವಿಂಟಲ್. ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಮಾಡ್ಕೊಂಡ್ರಿ?
1: ಕರ್ನೂಲ್ಗೆ ಹೋಗ್ಬೇಕು, ಇಲ್ಲಿ ಎಲ್ಲಿ ಇಲ್ಲ.
0: ಕರ್ನೂಲದಲ್ಲಿ ಬೆಳೆಗೆ ತಕ್ಕಂತ ಒಂದು
1: ಬೆಲೆ ಸಿಗ್ತದೆ. ಅವ್ರು ಏನಂತಂದ್ರೆ ಇದ್ರ ಮೇಲೆ ಮಾಡ್ತಾರಲ್ಲ, ಅವರು ಚೀಟಿ ಮೇಲೆ ಮಾಡ್ತಾರೆ. ಅವರು ಒಂದು 100 ಮಂದಿ ವ್ಯಾಪಾರಸ್ಥರು ಬಂದು ಪ್ರತಿಯೊಂದನ್ನು ನೋಡ್ಕಿಸಿಂದ ಅದಕ್ಕೆ ಬೆಲೆ ಮಾಡ್ತಾರೆ.
0: ಅದೇ ರೀತಿ ಕೊನೆಯದಾಗಿ ನಮ್ಮ ಯುವ ರೈತರು ಕೃಷಿ ಮಾಡಬೇಕನ್ನೋರಿಗೆ ತಾವು ಏನು ಕಿವಿ ಮಾತು ಹೇಳ್ತೀರಿ?
1: ಛಲ ಬೇಕ್ರಿ, ಮಾಡೇಬೇಕನ್ನೋ ಛಲ ಬೇಕತ್ತಂದ್ರೆ ಯಾರಲ್ಲಿ ಹೋಗಿ ಸೇವಕಾಗಿ ದುಡಿಕಿತ್ತ, ನನ್ನ ಹೊಲದಾಗ ನಾ ಮಾಲಕಾಗಿ ದುಡಿಬೇಕಂತಕ್ಕಂಥ ಅಭಿಮಾನ ಬೇಕು. ಅಭಿಮಾನ ಹೆಂಗಿರ್ಬೇಕತ್ತಂದ್ರೆ ರೀ, ನಾನು ಹೊಲದಾಗ ದುಡಿಲಾಕೆ ನಾನೇ ಸೇವಕ, ನಾನೇ ಮಾಲೀಕ ಅನ್ಬೇಕಂತ ಭಾವ ಬೇಕು. ದುಡಿಬೇಕು ಅವರಲ್ಲಿ ಬೇಕು, ಕೈ ಕಸರಾದ್ರೆ ಬಾಯಿ ಮೊಸರಾದ್ರೆ ಹೆಂಡಿ ಹಿಡಿಲಾಕೆ ಒಲ್ಲತ್ತಾರೆ. ಇವತ್ತಿನ ಯುವಕರು ಸಗಣಿ ಎಂದೂ ಯಾರಿಗೆ ರೋಗ ಮಾಡಿಲ್ಲ.
0: ಹೌದು,
1: ಆಕಳ ಮೂತ್ರದಷ್ಟು ಅಂತ ಅದೊಂದು ಮೂತ್ರನೇ ಇಲ್ಲ. ಯಾವ ಆಕಳ ಮೂತ್ರ ದಿನಂಪ್ರತಿ ಮುಟ್ತಾನೆ ಅವನಿಗೆ ಕ್ಯಾನ್ಸರ್ ಆಗಲ್ಲ. ಇದು ಗಚ್ಚಿ ಕನೇರಿಯವ್ರು ಮಾಡ್ಲಾತಿದ್ದು ಅದರದ ಮುಖಾಂತರನೇ ಕ್ಯಾನ್ಸರ್ ರೋಗ ನಿವಾರಕ ಔಷಧ ತಯಾರು ಮಾಡ್ಯಾರ. ಕನೇರಪ್ಪ ಅವ್ರು ನೆನೆಸ್ಬೇಕು ನಾವು ಇವತ್ತಿನ ದಿವಸ. ಅದು ಮತ್ತು ನಮಗೆ ರೋಗ ಇರಲಾರ್ದಂಗೆ ಇದ್ದೀವಿ ಅಂದ್ರೆ ಶರೀರ ಇರ್ತದಲ್ಲ, ಆ ಶರೀರ ಚೆನ್ನಾಗಿಟ್ಕೋಬೇಕಂದ್ರೆ ಯುವಕರಿಂದ ಮಾಡಬೇಕು, ದನಗಳನ್ನು ಕಟ್ಟಬೇಕು.
0: ಅಂದ್ರೆ ನಮ್ಮ ಯುವಕರು ಸಾವಯವಕ್ಕೆ ಮೊದಲ
1: ಆದ್ಯತೆ ಕೊಡಬೇಕು, ಕೊಟ್ಟರೆ ಮುಂದೆ ಒಳ್ಳೆಯವರಾಗ್ತಾರೆ, ಅವರು ಒಬ್ಬರು ಒಳ್ಳೆಯ ರೈತರು ಆಗ್ತಾರಲ್ರಿ.
0: ತುಂಬ ಸಂತೋಷ ಬಾಪುರಾಯ್ ಮಲ್ಲಪ್ಪ ದೇವನಾಯ್ಕ ಅವರೇ. ಯಾರಾದರೂ ರೈತರು ನಮ್ಮ ಈ ಕಾರ್ಯಕ್ರಮವನ್ನು ಕೇಳಿ ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಕೃಷಿಯ ಬಗ್ಗೆ ಸಲಹೆಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
1: ಅವಶ್ಯ ಬೇಕಾದಂಗ್ರಿ,
0: ಹೇಳಿ.
1: 9740301935.
0: ಆತ್ಮೀಯರೇ, ಬಾಪುರಾಯ್ ಮಲ್ಲಪ್ಪ ದೇವನಾಯ್ಕ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9740301935 ಈ ನಂಬರ್ಗೆ ಕರೆ ಮಾಡಿ ಬಾಪುರಾಯ್ ಮಲ್ಲಪ್ಪ ದೇವನಾಯ್ಕ ಅವ್ರ ಜೊತೆ ಮಾತಾಡಿ ದಾಳಿಂಬೆ, ದ್ರಾಕ್ಷಿ, ಅಜವಾನ ಹಾಗೂ ಇನ್ನಿತರ ಕೃಷಿಯ ಕುರಿತು ಅವರಿಂದ ಸಲಹೆಯನ್ನು ತಾವು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು. ಬಾಪುರಾಯ್ ಮಲ್ಲಪ್ಪ ದೇವನಾಯ್ಕ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ದಾಳಿಂಬೆ, ದ್ರಾಕ್ಷಿ, ಅಜವಾನ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದ ರೈತರಾದ ಬಾಪುರಾಯ್ ಮಲ್ಲಪ್ಪ ದೇವನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಸಿದ್ದರಾ ಎನ್ ಸಾಣುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ

0: ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
1: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
0: ಕೊನೆಯ ದಿನಾಂಕ 13/8/2026.
1: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
2: ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಡಿವಾಳ ಕೆ ವಿ ಯುವರಾಜ್ ಅವರ ಧ್ವನಿಯಲ್ಲಿ ಒಂದು ತತ್ವಪದವನ್ನು ಕೇಳೋಣ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
3: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಈಗ ಸಮಯ ಸರಿಯಾಗಿ 7:34 ಆಗುತ್ತಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ ಶೇಕಡಾ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ವಾರ್ತೆಗಳ ವಿವರ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿದೆ. ಲೋಕಸಭೆ ಈಗಾಗಲೇ

0: ಮಸೂದೆಯನ್ನು ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ಈ ಮಸೂದೆಯು ಸುಧಾರಣಾ ಕ್ರಮವಾಗಿದ್ದು ಇದು ದೇಶವು ವೇಗವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಕಾಯ್ದೆಯನ್ನು 1891ರಲ್ಲಿ ರೂಪಿಸಲಾಯಿತು. ಆಗ ಬ್ಯಾಂಕಿಂಗ್ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕಾಗದ ಆಧಾರಿತವಾಗಿದ್ದವು. ಇಂದು ಭಾರತ ತನ್ನ ಆರ್ಥಿಕತೆಯನ್ನು ಡಿಜಿಟಲೀಕರಣಗೊಳಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. ಬ್ಯಾಂಕಿಂಗ್ ಮತ್ತು ಹಣಕಾಸು ವಹಿವಾಟುಗಳನ್ನು ಈಗ ಹೆಚ್ಚಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ನಡೆಸಲಾಗುತ್ತಿದೆ. ಇದನ್ನು ಸಾಮಾನ್ಯವಾಗಿ ಮೊಬೈಲ್ ಫೋನ್ನಲ್ಲಿ ಸರಳ ಕ್ಲಿಕ್ ಮೂಲಕ ಪ್ರವೇಶಿಸಬಹುದು. ಇಂತಹ ಸನ್ನಿವೇಶದಲ್ಲಿ ಈ ಪ್ರಗತಿಗಳಿಗೆ ಅನುಗುಣವಾಗಿ ದೇಶದ ಕಾನೂನು ಚೌಕಟ್ಟು ವಿಕಸನಗೊಳ್ಳುವುದು ಅತ್ಯಗತ್ಯ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣವನ್ನು ಶೇಕಡ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಹೆಚ್ಚಿನ ಎಥೆನಾಲ್ ಮಿಶ್ರಣ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವಿವರವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನಗಳು ಹಾಗೂ ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಸೇರಿದಂತೆ ಎಲ್ಲಾ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚನೆಯ ನಂತರವೇ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ನೀತಿ ಆಯೋಗ, ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ಸಂಸ್ಥೆಗಳನ್ನು ಒಳಗೊಂಡ ಹಂತ ಹಂತವಾಗಿ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ಮತ್ತು ಸಮಾಲೋಚನಾ ಪ್ರಕ್ರಿಯೆಯ ಮೂಲಕ ಜಾರಿಗೆ ತರಲಾಗಿದೆ ಎಂದು ಸಚಿವರು ಹೇಳಿದರು. ಎಂಜಿನ್ ಬಾಳಿಕೆ, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯಂತಹ ನಿಯತಾಂಕಗಳನ್ನು ಒಳಗೊಂಡ ವ್ಯಾಪಕ ಪ್ರಯೋಗಾಲಯ ಅಧ್ಯಯನಗಳು ಮತ್ತು ಪ್ರಾಯೋಗಿಕ ಪ್ರಯೋಗಗಳು ನಿಗದಿತ ಮಾನದಂಡಗಳ ಅಡಿಯಲ್ಲಿ E20 ಬಳಕೆಗೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿವೆ. ವಾಹನಗಳು E20 ಕಾರಣದಿಂದಾಗಿ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಗಮನಾರ್ಹ ವ್ಯತ್ಯಾಸ ಅಥವಾ ಅಸಹಜ ಸವೆತ ಇಲ್ಲ ಎಂಬುದನ್ನು ಅಧ್ಯಯನಗಳು ತಿಳಿಸಿವೆ ಎಂದು ಸಚಿವ ಸುರೇಶ್ ಗೋಪಿ ವಿವರಿಸಿದರು. ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026ನ್ನು ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘಾವಾಲ್ ಅವರು ವಿರೋಧ ಪಕ್ಷದ ಗದ್ದಲದ ನಡುವೆಯೇ ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026ನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸುವುದು, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಅರ್ಹತೆಗಳಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು, ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಸೇವೆಯ ನೇಮಕಾತಿ ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವುದು ಇದರ ಗುರಿಯಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಸ್ಥಾಪಿಸಲು ಸಹ ಈ ಶಾಸನವು ಪ್ರಸ್ತಾಪಿಸುತ್ತದೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಮಸೂದೆಯು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ಕಾಯ್ದೆ 1957ಕ್ಕೆ ಮತ್ತಷ್ಟು ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಕೇರಳ ಹೆಸರು ಬದಲಾವಣೆ ಮಸೂದೆ 2026ನ್ನು ಮಂಡಿಸಿದರು. ಈ ಮಸೂದೆಯು ಕೇರಳ ರಾಜ್ಯದ ಹೆಸರನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಅವರು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಈ ಮಸೂದೆಯು 1962ರ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ನಂತರ ಪೀಠಾಸೇನಾಧಿಕಾರಿ ಸಂಧ್ಯಾ ರೇ ಅವರು ವಿರೋಧ ಪಕ್ಷದ ಸದಸ್ಯರು ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಸದನವನ್ನು ಕಾರ್ಯನಿರ್ವಹಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಒತ್ತಾಯಿಸಿದರು. ಗದ್ದಲ ಮುಂದುವರೆದಂತೆ ಪೀಠಾಸೀನಾಧಿಕಾರಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿ

0: ಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ವಿವಿಧ ಪಕ್ಷಗಳ ನಾಯಕರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ವ್ಯವಹಾರ ಸಲಹಾ ಸಮಿತಿ ಸಭೆಯಲ್ಲಿ ಸದನದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ಬಗ್ಗೆ ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ವೇಳೆಯನ್ನ ನಡೆಸಲು ಹಾಗೂ ಪ್ರಮುಖ ಮಸೂದೆಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಸದನದ ಕಲಾಪಕ್ಕೆ ಅವಕಾಶ ನೀಡುವಂತೆ ವಿಪಕ್ಷಗಳ ನಾಯಕರಿಗೆ ಭಾವುಕರಾಗಿ ಮನವಿ ಮಾಡಿದರು. ಜನರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಮಗ್ರವಾಗಿ ಮತ್ತು ಫಲಪ್ರದವಾಗಿ ಚರ್ಚಿಸಲು ಸದನದ ಕಲಾಪಗಳು ಸುಗಮವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯಲು ಎಲ್ಲಾ ಪಕ್ಷಗಳು ಸಹಕರಿಸುವಂತೆ ಲೋಕಸಭಾಧ್ಯಕ್ಷರು ಕೋರಿದರು. ಇತ್ತೀಚಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ವಿವರವಾದ ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆಯ ನಂತರ ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸಲು ಸಿದ್ದರಿದ್ದಾರೆ, ನಾಗರಿಕರಿಗೆ ಸತ್ಯಗಳನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ ಅವರು, ಕೇಂದ್ರ ಸರ್ಕಾರ ಎಂದಿಗೂ ಸಂಸತ್ತಿನ ಚರ್ಚೆಗಳಿಂದ ಹಿಂದೆ ಸರಿದಿಲ್ಲ ಎಂದು ಹೇಳಿದರು. ಈ ವರ್ಷದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಯುವಶಕ್ತಿ ಮತ್ತು 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಿಸಲು ಯುವ ಭಾರತದ ಕೊಡುಗೆ ಜೊತೆಗೆ ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥವಾಗಿದೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಐತಿಹಾಸಿಕ ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಚರಣೆ ನಡೆಯಲಿದೆ. ಪ್ರಧಾನಿಯವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥ ಈ ವರ್ಷದ ಆಚರಣೆಯ ಪ್ರಮುಖ ಅಂಶವಾಗಿದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೆಂಪುಕೋಟೆಯಿಂದ ರಾಷ್ಟೀಯ ಗೀತೆಯನ್ನು ಹಾಡಲಾಗುತ್ತದೆ. ಸುಮಾರು 2500 ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ಜ್ಞಾನಪಥ್ನಲ್ಲಿ ವಂದೇ ಮಾತರಂ ರಚನೆಯನ್ನು ರಚಿಸುತ್ತಾರೆ ಎಂದು ತಿಳಿಸಿದರು. ವಂದೇ ಮಾತರಂನ್ನು ಸರ್ವಿಸ್ ಬ್ಯಾಂಡ್ಗಳೊಂದಿಗೆ ಕೆಂಪುಕೋಟೆಯಲ್ಲಿ ಸಾಮೂಹಿಕವಾಗಿ ಹಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣದ ನಂತರ ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ರಾಷ್ಟಗೀತೆಯನ್ನು ಹಾಡುತ್ತಾರೆ. ನಂತರ ರಾಷ್ಟಗೀತೆಯನ್ನು ಹಾಡುತ್ತಾರೆ ಎಂದು ವಿವರಿಸಿದರು. ಸಮಾರಂಭದಲ್ಲಿ MI-17 ಹೆಲಿಕಾಪ್ಟರ್ಗಳು ಭಾಗವಹಿಸಲಿದ್ದು, ವೈಮಾನಿಕ ಪ್ರದರ್ಶನದಲ್ಲಿ ರಾಷ್ಟಧ್ವಜ ಮತ್ತು 150 ವರ್ಷಗಳ ವಂದೇ ಮಾತರಂ ಸ್ಮರಣಾರ್ಥ ವಿಶೇಷ ಬ್ಯಾನರ್ ಪ್ರದರ್ಶಿಸಲಾಗುತ್ತದೆ ಎಂದು ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದರು. ಹರ್ಗರ್ ತಿರಂಗಾ ಅಭಿಯಾನ ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು, ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪದಲ್ಲಿ ನಾಗರಿಕರನ್ನು ಒಗ್ಗೂಡಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ ಶೇಕಡ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: అని నిస సగ గప మామ
1: ಸ್ನೇಹಿತರೆ, ಇದುವರೆಗೆ ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ಪಾರ್ಲಿಮೆಂಟ್ ಆಫ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8:30. ಇನ್ನು ಮುಂದೆ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 9:15. ಇದೀಗ ಕೇಳೋಣ ಭಜನೆಗಳು ಅನುಷಾ ಜಿಬಿ ಅವರಿಂದ.

ಸೂರ್ದಾಸ್ ಅವರು ರಚಿಸಿರುವಂತಹ ಈ ಭಜನೆಯನ್ನ ಜಿ ಬಿ ಅನುಷಾ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ತೂ ದಯಾಳು ಅನ್ನುವಂತಹ ಒಂದು ಭಜನೆಯನ್ನ ತುಳಸಿದಾಸ್ ಅವರ ರಚನೆಯಲ್ಲಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾನ್ಸೂರಿ ವಾದನ ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ, ತಬಲಾ ಎಸ್ ವಿ ಪ್ರಶಾಂತ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾನ್ಸೂರಿ ವಾದನ ಕೇಳಿದಿರಿ. ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ, ತಬಲಾ ಎಸ್ ವಿ ಪ್ರಶಾಂತ್ ಅವರದಾಗಿದ್ದು.

ಇದು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ಸಮಯವಾಗಲಿದೆ 10 ಗಂಟೆ. ಇನ್ನು ಮುಂದೆ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಗೀತ ಪಲ್ಲವ, ಕ್ಷಮಿಸಿ, ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಸಮಯ.

ಐಶ್ವರ್ಯ ಚಿತ್ರದ ಗೀತೆಯನ್ನ ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ ಕೇಳಿದಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿತ್ತು.

ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆಯನ್ನ ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಯನ್ನ ಬರೆದಿದ್ದವರು ಸಮೀರ್, ಗೀತೆಗೆ ಸಂಗೀತ ನೀಡಿದ್ದವರು ಜತಿನ್ ಲಲಿತ್.

ಗೀತ ಚಂದ್ರಿಕೆಯಲ್ಲಿ ಇದೀಗ ಕೇಳೋಣ AK-47 ಚಿತ್ರದ ಗೀತೆಯನ್ನ. ಹರಿಹರನ್ ಹಾಗೂ ಚಿತ್ರರವರ ಧ್ವನಿಯಲ್ಲಿ ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇದೀಗ ಕೇಳೋಣ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಗೀತರಚನೆ ಚಿ ಉದಯ್ ಶಂಕರ್ ಅವರದು, ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ.

ಸಾಜನ್ ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನದೀಮ್ ಶ್ರವಣ್ ಅವರದಾಗಿದೆ.